ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಶ್ರಾವಣ ಮಾಸದ 21 ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆ ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 12 ತಾರೀಖು ಬುಧವಾರ. ಈಗ ಸಮಯ 5:58:20. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಬಾನುಲಿ ಗೆಳತಿ ಶಭಾನ ಮಾಡುವ ಮುಂಜಾನೆಯ ನಮನಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ, 6:35 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರು ಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸ್ ಎಸಿ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾ ವಾಹಿನಿ. 7:45 8:35 ಮಧ್ಯ

0: ಎರಡು ಗಂಟೆ ನಲವತ್ತು ನಿಮಿಷ ಹಾಗೂ ರಾತ್ರಿ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಿತ್ರಗೀತೆಗಳು, ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಟಿ ಅಮಾವಾಸ್ಯೆ ಮದ್ದಾಲಿಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಜೋಡಿ ಲಿಂಗದಹಳ್ಳಿಯ ಸರ್ಕಾರಿ ಆಯುರ್ವೇದ ಔಷಧಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ವಿಕ್ರಮ್ ಜಿಆರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಂತರ ನಮ್ಮ ನಿಲಯದಿಂದ ಚಿತ್ರಗೀತೆಗಳು. ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ ಭಟ್ ಅವರಿಂದ ಮೋಹನ ವೀಣಾ ವಾದನ. ಹತ್ತು ಗಂಟೆ ಮೂವತ್ತು ನಿಮಿಷ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಹಾಗೂ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. ಹನ್ನೊಂದು ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ, ಭಾರತದ ಸ್ವಾತಂತ್ರ್ಯ ಮಹಿಳೆ. ಈ ಕುರಿತು ಗೋವಿಂದ ದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ. ನಂತರ ಕೃಷ್ಣವೇಣಿ ಕಿದೂರು ಅವರಿಂದ ಸಣ್ಣ ಕಥೆ ಸಂಬಂಧಗಳ ನಡುವೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಭಕ್ತಿಗೀತೆಗಳು. ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾದಿಗಳ್ಳಿ ಗೌರಮ್ಮ ಮತ್ತು ಸಂಗಡಿಗರಿಂದ ಮಾದೇಶ್ವರನ ಹಾಡು. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಿಎಸ್ ವಿಜಯ ರಾಘವನ್ ಅವರು ಹಾಡಿರುವ ಭಾವಗೀತೆಗಳು. ಒಂದು ಗಂಟೆ ಮೂವತ್ತು ನಿಮಿಷ ಹಾಗೂ ಸಂಜೆ ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮೂರು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಬಾಲಚಂದರ್ ಅವರಿಂದ ವೀಣಾ ವಾದನ. ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. ನಾಲ್ಕು ಗಂಟೆಗೆ ಮಹಿಳಾ ರಂಗ, ಭೀಮನ ಅಮಾವಾಸ್ಯೆ ಕುರಿತು ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಮೈಸೂರಿನ ಜೆಪಿ ನಗರದ ವೈಷ್ಣವಿ ಮಹಿಳಾ ಸಮಾಜದ ಸದಸ್ಯರು. ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಐದು ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮಾನವಾದ ಆರೈಕೆ. ವಿಷಯ ಮೆದುಳಿನ ಆರೋಗ್ಯ ಹಾಗೂ ಡಿಜಿಟಲ್ ಜೀವನ ಶೈಲಿ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಸಹನ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ವಿಜಯನಗರ ಮೈಸೂರು. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ರಸವಾರ್ತೆ, ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ, ಹಿಪ್ಪು ನೇರಳೆಯ ರಸ ಹೀರುವ ಕೀಟಗಳ ನಿರ್ವಹಣೆ. ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಎಂಟು ಗಂಟೆಗೆ ಸಂಸತ್ ಸಮೀಕ್ಷಾ, ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀಪಾದ ಪಿನಾಕಪಾಣಿ ಅವರ ಹಾಡುಗಾರಿಕೆ. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕ್ರೀಡಾಲೋಕ. ಅರವತ್ತೈದನೇ ಅಂತಾರಾಜ್ಯ ಅಥ್ಲೆಟಿಕ್ಸ್ ಪಂದ್ಯಾವಳಿಯಲ್ಲಿ ಮಹಿಳೆಯರ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗಿನ ಸಂದರ್ಶನ. ಹತ್ತು ಗಂಟೆಗೆ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಆರು ಗಂಟೆ ಐದು ನಿಮಿಷವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ತನ್ವಿ ಖುರಾನಾ. Union Home Minister Amit Shah is scheduled to move the Kerala Alteration of Name Bill 2026 for consideration and passing in Rajya Sabha today to alter the name of Kerala. The Lok Sabha had passed the bill yesterday. Rajya Sabha is also likely to take up the National Cooperative Development Corporation Amendment Bill 2026 for consideration and passing today. In the Lok Sabha, the Mines and Minerals Development and Regulation Amendment Bill 2026 will be tabled for consideration and passing. Yesterday, the proceedings of both the Houses of Parliament were once again disrupted following opposition uproar on various

0: ಇದುವರೆಗೂ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಹಾಗೂ ಸರಳ ರಾಣಿ ಅವರು ಹಾಡಿದ ಯಮಿಜಾಲ ಪದ್ಮನಾಭ ಸ್ವಾಮಿಗಳ ವಿರಚಿತ ಶ್ರೀ ಭೀಮೇಶ್ವರ ಸುಪ್ರಭಾತಂ ಕೇಳಿದಿರಿ.
1: ವಚನ ಬಾನುಲಿ.

ಈ ಬೆಳಿಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ ಭಟ್ ಅವರ ಮೋಹನ ವೀಣಾ ವಾದನವಿದೆ. ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಬಾಲಚಂದರ್ ಅವರಿಂದ ವೀಣಾ ವಾದನ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ವಾಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ.

ಒಳ್ಳೆಯತನ ಅಂದರೆ ಪ್ರೀತಿ, ದಯೆ, ಸಂತೋಷ, ನ್ಯಾಯ, ತಾಳ್ಮೆ ಹಾಗೂ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಕಾರಾತ್ಮಕ ಸ್ವಭಾವ. ಇದು ನೈತಿಕತೆಯ ಪರಿಕಲ್ಪನೆಯಾಗಿದೆ ಹಾಗೂ ಇದು ಸದಾ ಕೆಡುಕಿನ ವಿರುದ್ಧ ನಿಲ್ಲುತ್ತದೆ. ನಾವು ಕೂಡಿ ಬಾಳುವ ಸಮಾಜದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕರುಣೆ, ಸ್ವಾರ್ಥರಹಿತತೆ ಹಾಗೂ ಸರಿಯಾದ ನಡವಳಿಕೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಳ್ಳೆಯತನದ ಮುಖ್ಯ ಅಂಶಗಳೆಂದರೆ ಸಹಾನುಭೂತಿ, ದಯೆ, ಪರರ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ಅವರಿಗೆ ನಮ್ಮ ಕೈಲಾಗುವ ಸಹಾಯ ಮಾಡುವ ಮನೋಭಾವ, ದ್ವೇಷ, ಅಸೂಯೆ, ಸಿಟ್ಟು, ಕೋಪ ತೊರೆದು ಪ್ರೇಮ ಭರಿತ ಕ್ಷಮೆಯನ್ನು ಹರಡುವುದೇ ಆಗಿದೆ. ಹಾಗೂ ಎಲ್ಲರಿಗೂ ಸರಿಸಮಾನತೆ, ನ್ಯಾಯ ದೊರಕುವ ಹಾಗೆ ನೋಡಿಕೊಳ್ಳುವುದು, ಸತ್ಯದ ನುಡಿ, ನಡವಳಿಕೆ, ಸ್ವಾರ್ಥ ಬಿಟ್ಟು ಇತರರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ನೈತಿಕ ಮಾರ್ಗದಲ್ಲಿ ಸಾಗುವುದು. ಒಳ್ಳೆಯತನದಿಂದ ಕೂಡಿದ ಜನರು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ಶಾಂತಿ

0: ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆ ನೆಲೆಸುತ್ತದೆ. ಒಳ್ಳೆಯ ಕಾರ್ಯ ಮಾಡಿದಾಗ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಹಾಗೂ ಒಳ್ಳೆಯ ದಾರಿಯನ್ನೂ ಸಹ ತೋರಿಸುತ್ತದೆ. ಉದಾಹರಣೆಗೆ ಶ್ರೀರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟವರ ಹೋರಾಟ. ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಒಳ್ಳೆಯತನವು ಬರೀ ನಾವಾಡುವ ನುಡಿಗಳಲ್ಲ, ಅದು ನಮ್ಮ ನಡವಳಿಕೆಯ ಚಿಂತನಾ ಮನೋಭಾವ ಮತ್ತು ಇತರರೊಂದಿಗೆ ವ್ಯವಹರಿಸುವ ರೀತಿಗಳಲ್ಲಿ ಗೋಚರಿಸುತ್ತವೆ. ನಾವಾಡುವ ಒಳ್ಳೆಯ ನುಡಿಗಳು ಇಷ್ಟಾರ್ಥಗಳನ್ನು ಕೊಡುತ್ತವೆ, ಮಂಗಳವನ್ನೂ ಉಂಟು ಮಾಡುತ್ತವೆ, ಕೀರ್ತಿಯನ್ನೂ ಯಶಸ್ಸನ್ನೂ ತಂದುಕೊಡುತ್ತವೆ, ಶತ್ರುಗಳನ್ನು ನಾಶಗೈದು ಸನ್ಮಿತ್ರರನ್ನು ಕೂಡಿಸುತ್ತವೆ. ಸ್ವಚ್ಛವಾದ, ಶಾಂತವಾದ, ಮಂಗಳಕ್ಕೆ ಕಾರಣವಾದ ಒಳ್ಳೆಯತನವನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಪಂಚ ಎಂದಿಗೂ ಸಣ್ಣವನೆಂದೂ ಗುರುತಿಸಿಲ್ಲ. ಒಳ್ಳೆಯತನ ಹೊಂದಿದವರನ್ನು ಪರೀಕ್ಷೆ ಮಾಡಬಾರದು, ಏಕೆಂದರೆ ಅವರಿಗೆ ನೋವಾದಲ್ಲಿ ಅವರು ಮಾತಿಗೆ ಮಾತು ಕೊಡುವುದಿಲ್ಲ, ಬದಲಿಗೆ ಅಂಥವರಿಂದ ದೂರ ಸರಿದು ಬಿಡುತ್ತಾರೆ. ಒಳ್ಳೆಯ ಗುಣ ಮಾತು ಬಂಗಾರಕ್ಕಿಂತಲೂ ಮೌಲ್ಯಭರಿತವಾದದ್ದು. ಆದ್ದರಿಂದಲೇ 12ನೇ ಶತಮಾನದ ಕಾಯಕ ಯೋಗಿ, ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ ಶರಣ ಬಸವಣ್ಣನವರು ತಮ್ಮ ವಚನಾಮೃತದಲ್ಲಿ ನುಡಿದದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಎಂದು. ನಮಗೆ ಯಾರೂ ಸಹಾಯ ಮಾಡರು ಎಂದು ತಿಳಿದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೆ ಶ್ರೇಯಸ್ಸು ದೊರೆಯುತ್ತ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದೇ ಇರುತ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಹಾಗೂ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಎಂಬುದು ವಿವೇಕವಾಣಿ. ಈ ಸೃಷ್ಟಿಯ ಸುಂದರ ಪ್ರಪಂಚಕ್ಕೆ ಅತೀ ಶ್ರೇಷ್ಠವಾದ ಮಾನವ ಜನ್ಮವೆತ್ತಿ ನಾವು ಬಂದಿದ್ದೇವೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಎಂಬ ಸರ್ವಜ್ಞನ ಅಮೃತ ನುಡಿಯಂತೆ ಸದಾ ಕಾಲವು ಒಳ್ಳೆಯದನ್ನೇ ಕೋರುತ್ತಾ, ಒಳ್ಳೆಯದನ್ನೇ ಮಾಡುತ್ತಾ, ಆಡುತ್ತಾ, ಕೇಳುತ್ತಾ ಎರಡು ದಿನಗಳ ಈ ಜಾತ್ರೆಯ ಬದುಕನ್ನು ಬಂಗಾರವನ್ನಾಗಿಸಿಕೊಳ್ಳೋಣ.
1: ಇದುವರೆಗೂ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು FM 100.6. ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾದಿಗಳ್ಳಿ ಗೌರಮ್ಮ ಮತ್ತು ಸಂಗಡಿಗರಿಂದ ಮಾದೇಶ್ವರನ ಹಾಡು. ಸಂಜೆ 4 ಗಂಟೆಗೆ ಮಹಿಳಾ ರಂಗ, ಭೀಮನ ಅಮಾವಾಸ್ಯೆ ಕುರಿತು ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಜೆಪಿ ನಗರದ ವೈಷ್ಣವಿ ಮಹಿಳಾ ಸಮಾಜದ ಸದಸ್ಯರು. ಈಗ ಸಮಯ 6:35.
3: ಆಕಾಶವಾಣಿ ಮೈಸೂರು ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಸತ್ಯಕ್ಕನವರ ವಚನವನ್ನು ನೋಡೋಣ. ಸತ್ಯಕ್ಕ ಇದ್ದ ಊರು ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದ ಬಳಿಯ ಹಿರೇಜಂಬೂರು. ಶಿವಭಕ್ತರ ಮನೆಯ ಅಂಗಳ ಗುಡಿಸುವ ಕೆಲಸ ಮಾಡುತ್ತಾ ಶಿವನಲ್ಲದೆ ಬೇರೆ ದೇವರನ್ನು ಪೂಜಿಸುವುದಿಲ್ಲ, ಬೇರೆ ದೇವರ ಹೆಸರು ಹೇಳುವುದಿಲ್ಲ ಎಂಬ ಛಲ ಸತ್ಯಕ್ಕನವರಲ್ಲಿತ್ತು. ಜಂಬೂರಿನ ಜಂಬುಕೇಶ್ವರ ದೇವಸ್ಥಾನದ ದೈವದ ಹೆಸರೇ ಶಂಭುಜಕ್ಕೇಶ್ವರ ಆಗಿರಬಹುದೇ ಎಂದು ವಿದ್ವಾಂಸರು ಊಹಿಸುತ್ತಾರೆ. ಸತಿಪತಿ ಭಾವದ ರಚನೆಗಳು, ಸಮಾಜದ ಡಾಂಭಿಕತೆಯ ಟೀಕೆ ಸತ್ಯಕ್ಕನವರ ವಚನಗಳಲ್ಲಿವೆ. ಶಂಭುಜಕ್ಕೇಶ್ವರ ಅಂಕಿತದ 27 ವಚನಗಳು ನಮಗೆ ಸಿಕ್ಕಿವೆ. ವಚನವನ್ನು ನೋಡೋಣ. ಇನಿಯನಿಗೆ ತವಕವಿಲ್ಲ, ಎನಗೆ ಸೈರಣೆಯಿಲ್ಲ, ಮನದಿಚ್ಛೆಯನ್ನು ಅರಿಯುವ ಸಖಿಯರಿಲ್ಲ, ಇನ್ನೇವೆನವ್ವ ಮನುಮಥ ವೈರಿಯ ಅನುಭಾವದಲ್ಲಿ ಎನ್ನ ಮನ ಸಿಲುಕಿ

0: ಹೋಗಿ ಬಿಡದು. ಇನ್ನೇನು ಮಾಡುವೆ ಎಲೆ ತಾಯೇ, ದಿನ ವೃಥಾ ಹೋಯಿತ್ತಾಗಿ. ಯೌವನ ಬೀಸರವಾಗದ ಮುನ್ನ ಪಿನಾಕಿಯ ನೆರೆಹವ್ವ ಶಂಭುಜಕ್ಕೇಶ್ವರನ. ಇನಿಯನಿಗೆ ಒಂದಿಷ್ಟೂ ತವಕವಿಲ್ಲ. ತವಕವೆಂದರೆ ಕಳವಳ, ಆತುರ, ಅಸಹನೆ, ತೀವ್ರತೆಗಳೆಲ್ಲವೂ ಬೆರೆತಿರುವ ಆಸೆ. ಅಂಥ ಆಸೆ ನನ್ನ ಪ್ರಿಯಕರನಿಗೆ ಇಲ್ಲ. ನನಗೆ ಸೈರಣೆ ಸಹನೆ ಇಲ್ಲ. ನನ್ನ ಮನಸ್ಸಿನ ಆಸೆಯನ್ನು ತಿಳಿಯಬಲ್ಲ ಸಖಿಯರೂ ಇಲ್ಲ. ನಾನು ಇನ್ನೇನೂ ಮಾಡಲಾರೆ. ಮನುಮಥ ವೈರಿಯ ಅನುಭಾವದಲ್ಲಿಯನ್ನ ಮನ ಸಿಲುಕಿ ಬಿಡದು. ನನ್ನ ಮನಸ್ಸು ಮನ್ಮಥ ವೈರಿಯೊಡನೆ ಒಂದಾಗಿದೆ. ಅವನನ್ನು ಬಿಟ್ಟು ಬರುತ್ತಲೇ ಇಲ್ಲದೆ ಕರುಣವಿಲ್ಲದ ತಾಯಿ, ಇನ್ನೇನು ಮಾಡಲಿ? ದಿನಗಳು ವ್ಯರ್ಥವಾಗುತ್ತಿವೆ. ಯೌವನ ಬೀಸರವಾಗದ ಮುನ್ನ, ನನ್ನ ಯೌವನ ವ್ಯರ್ಥವಾಗುವ ಮುನ್ನ, ಪಿನಾಕ ಎಂದರೆ ತ್ರಿಶೂಲವನ್ನು ಹಿಡಿದಿರುವ ಶಂಭುಜಕ್ಕೇಶ್ವರನೊಡನೆ ಎನ್ನನ್ನು ನೆರಹು, ನನ್ನನ್ನು ಕೂಡಿಸು, ಒಂದುಗೂಡಿಸು ಎಂದು ಕೇಳುತ್ತಿದ್ದಾಳೆ. ಪದಗಳ ಆಯ್ಕೆ, ವಿಭಿನ್ನ ಭಾವಗಳನ್ನು ಒಳಗೊಂಡ ಪದಗಳ ಜೋಡಣೆ, ಅಸಹಾಯಕತೆ ಮತ್ತು ನೀತಿ ಎಲ್ಲವೂ ಬೆರೆತ ಹದವನ್ನು ಈ ವಚನದಲ್ಲಿ ಕಾಣಬಹುದು. ಶಂಭುಜಕ್ಕೇಶ್ವರ ನನ್ನ ಪ್ರಿಯಕರ, ನನಗೆ ರುಚಿಸುವವನು, ಸವಿಯಾದವನು. ಅವನಿಗೆ ನನ್ನೊಡನೆ ಒಂದಾಗುವ ತವಕವಿಲ್ಲ. ತವಕ ಗಂಡಸಿಗೆ ಇರುತ್ತದೆ, ಇರಬೇಕು ಎನ್ನುವುದೊಂದು ಧೋರಣೆ. ನಾನು ಮೆಚ್ಚಿದ ಗಂಡು ಮನ್ಮಥ ವೈರಿ. ಅವನು ತವಕವನ್ನು ಹುಟ್ಟಿಸುವ ಕಾಮದೇವನನ್ನೇ ಕೊಂದವನು. ಆದರೆ ನನಗೋ ಒಂದಿಷ್ಟೂ ಸಹನೆ ಉಳಿದಿಲ್ಲ. ಮನಸ್ಸು ಅವನ ಅನುಭಾವದಲ್ಲಿ ಸಿಲುಕಿದೆ. ಅವನನ್ನು ಬಿಡದೆ ಅವನಲ್ಲೇ ಉಳಿದಿದೆ. ಮನಸ್ಸು ಅಲ್ಲಿ, ಮೈ ಇಲ್ಲಿಯಾಗಿ ಚಡಪಡಿಸುತ್ತಿದ್ದೇನೆ. ಮನಸ್ಸಿನ ಆಸೆ ಹೇಳಿಕೊಂಡರೆ ಅರಿಯುವ ಶಕ್ತಿ ಇರುವ ಗೆಳತಿಯರೂ ಇಲ್ಲ. ಅಮ್ಮನಾಗಿ ನಿನಗೂ ಕರುಣೆ ಇಲ್ಲ. ನನ್ನ ಯೌವನ ದಿನಗಳು ವ್ಯರ್ಥವಾಗುತ್ತಿವೆ. ದಯವಿಟ್ಟು ಅವನೊಡನೆ ನನ್ನನ್ನು ಕೂಡಿಸು ಎಂದು ಮಗಳು ಗೋಗರೆಯುವತ್ತೆ ಈ ವಚನವಿದೆ. ಅನುಭವ ಎನ್ನುವುದು ನಾನು ಎಂಬ ಭಾವ ಇಲ್ಲವಾಗಿ ದೈವದೊಡನೆ ಅಥವಾ ದೊಡ್ಡದಾದ ಅನುಭವವೊಂದರಲ್ಲಿ ಐಕ್ಯವಾಗುವ ಸ್ಥಿತಿ. ಬಯಕೆ ತುಂಬಿದ ಮನಸ್ಸು ಅನುಭವಿಸುವ ಅಸಹನೆ, ಇನಿಯನ ಉದಾಸೀನದಿಂದ ಹುಟ್ಟುವ ಚಡಪಡಿಕೆ, ಮನಸ್ಸು ಅಲ್ಲಿ ದೇಹ ಇಲ್ಲಿಯಾಗಿ ಸಹಾಯ ಕೇಳಬಾರದ ವ್ಯಕ್ತಿಯನ್ನು ಸಹಾಯ ಕೇಳುತ್ತಿದ್ದೇನಲ್ಲ ಎನ್ನುವ ಭಾವ, ಇವೆಲ್ಲ ಹೇಳುವುದರೊಂದಿಗೆ ಅನುಭವ ಮತ್ತು ಒಲುಮೆಯ ಕೂಟಗಳನ್ನು ಸಮಾನವಾಗಿ ಕಾಣುವ ದೃಷ್ಟಿ ಗಮನ ಸೆಳೆಯುತ್ತದೆ. ಅಲ್ಲಮ, ಅಕ್ಕ, ಬಸವ ಇವರ ವಚನಗಳಲ್ಲೂ ಒಲುಮೆಯ ಕೂಟ ಮತ್ತು ನಾನತ್ವ ಇಲ್ಲವಾಗುವ ಅನುಭವ ಸ್ಥಿತಿಗಳನ್ನು ಸಮಾನವಾಗಿ ಕಾಣುವುದನ್ನು ನೋಡಬಹುದು.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈಗ ಸಮಯ 6:40.
2: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಪದಪರಿಚಯ.
3: ಇಂದು ಪರಿಚಯಿಸುವ ಮೊದಲನೆಯ ಪದ ಕೃಪೆ ಅಥವಾ ಕೃಪಾ. ಅಂದರೆ ಬೇರೆಯವರು ವ್ಯಥೆಪಡುತ್ತಿರುವಾಗ ಅವರ ಬಗ್ಗೆ ಸಹದುಃಖವನ್ನು ಅನುಭವಿಸುವ ಗುಣ ಎಂದು ಅರ್ಥ. ಹರಿಹರ ಕವಿಯ ನಂಬಿಯಣ್ಣನ ರಗಳೆಯಲ್ಲಿ ಕೃಪೆಯಿಂದಂ ನಡೆತಂದು ನಂಬಿದ ಸುತಂ ಎಂಬಲ್ಲಿ ಕೃಪೆಗೆ ದಯೆ ಎಂಬ ಅರ್ಥವಾದರೆ, ಹರಿಶ್ಚಂದ್ರ ಕಾವ್ಯದ ಶಿಷ್ಯಂಗೆ ನೀಂ ಕೃಪೆಯ ಮಾಡುವುದು ಎಂಬಲ್ಲಿ ಅನುಕಂಪೆ ಎಂದು ಅರ್ಥವಾಗುತ್ತದೆ. ಹೀಗಾಗಿ ಕೃಪೆ ಪದಕ್ಕೆ ದಯೆ, ಅನುಕಂಪೆ, ಕರುಣೆ ಈ ಎಲ್ಲ ಅರ್ಥಗಳು ಹೊಂದುತ್ತವೆ. ಎರಡನೆಯ ಪದ ಕೈಂಕರ್ಯ. ಇದೊಂದು ಸಂಸ್ಕೃತ ಪದ. ಸಂಸ್ಕೃತದಲ್ಲಿ ಕಿಂಕರ

0: ಅಂದರೆ ಸೇವಕ. ಕೈಂಕರ್ಯವೆಂಬುದು ಸೇವಕನ ಭಾವ. ಸೇವಕನಾಗಿರುವುದು, ಸೇವೆಯನ್ನು ಮಾಡುವುದು ಕೈಂಕರ್ಯ.
1: ತಪ್ಪು ಒಪ್ಪು.
0: ನಂತರ, ಅನಂತರ, ಇವುಗಳಲ್ಲಿ ಅನಂತರ ಎಂಬುದು ಸರಿಯಾದ ರೂಪ. ಸಂಸ್ಕೃತದಲ್ಲಿ ನ ಅಂತರ ಎಂಬುದು ಅನಂತರ ಎಂದಾಗುತ್ತದೆ. ನಂತರ ಎಂಬುದು ಅನಂತರ ಪದದ ತಪ್ಪು ಪ್ರಯೋಗ. ತದನಂತರ ಅಂದರೆ ತತ್ ಅನಂತರ ಎಂಬ ಎರಡು ಪದಗಳು ಸೇರಿ ಆಗಿರುವ ರೂಪ. ಇದಕ್ಕೆ ಅದಾದ ಮೇಲೆ ಎಂದರ್ಥ. ಇತ್ತೀಚೆಗೆ ಆನಂತರ ಎಂಬ ಇನ್ನೊಂದು ತಪ್ಪು ಪ್ರಯೋಗವನ್ನು ಬಳಕೆಯಲ್ಲಿ ಕಾಣುತ್ತೇವೆ.
1: ಸುಮಧುರ.
0: ವರಕವಿ ದ.ರಾ. ಬೇಂದ್ರೆಯವರ ಗರಿ ಸಂಕಲನದಲ್ಲಿರುವ ಪ್ರಸಿದ್ಧ ಭಾವಗೀತೆ ರಾಗ

ಚಿತ್ತಾಕರ್ಷಕ ಸಂಜೆಯನ್ನು ಹೆಣ್ಣಿನ ರಾಗರಂಜಿತ ಮುಖಕ್ಕೆ ಹೋಲಿಸುವ ಕವಿತೆ ನಿಸರ್ಗದ ಒಂದು ಸೌಂದರ್ಯವನ್ನು ಅನ್ಯಾದೃಶ್ಯವಾಗಿ ಚಿತ್ರಿಸಿದೆ. ಕವಿ ಬೇಂದ್ರೆಯವರೇ ಇದನ್ನು ಸಂಜೆಯ ಕೆಂಪು ಬಣ್ಣದ ನಂಜು ಏರಿದ ಹಾಡು ಎಂದು ಭಾವಸಂದರ್ಭದಲ್ಲಿ ಹೇಳಿದ್ದಾರೆ. ಮುಗಿಲು ಎಂಬ ಮೋರೆ ಅಂದರೆ ಮುಖಕ್ಕೆ ರತಿಪ್ರೀತಿಯ ರಂಗು ಏರಿದೆ, ಅದನ್ನೇ ಸಂಜೆ ಎಂದು ಕವಿ ಕರೆಯುತ್ತಾರೆ. ಪಲ್ಲವಿ ಎನ್ನಬಹುದಾದ ಈ ಎರಡು ಸಾಲಿನಿಂದ ಮುಂದೆ ಆ ಸಂಜೆ ಎಂಬ ಹೆಣ್ಣಿನ ವಿವಿಧ ರಾಗ ಭಾವಗಳನ್ನು ಕವಿ ಚಿತ್ರಿಸುತ್ತಾ ಸಾಗುತ್ತಾರೆ. ನೆಲದ ಅಂಚಿಗೆ ಬಿದ್ದ ಮಂಜಿನ ಮುಸುಕು ಗಾಳಿಗೆ ಮೇಲಕ್ಕಿದ್ದಿರುವ ರೀತಿ, ಚೊಗಚಿ ಹೂವಿನ ನಗೆಯಂತೆ ಕಾಣುವ ಬಿದಿಗೆ ಚಂದ್ರ, ಇರುಳಿನ ಹೆರಳಿಗೆ ತೊಡಿಸಿದ ಜಾಜಿ ಮಲ್ಲಿಗೆಯಂತೆ ಸೂಸುವ ಚುಕ್ಕಿಗಳು, ಇವೆಲ್ಲವೂ ಆ ಸಂಜೆಯ ರಾಗಕ್ಕೆ ರಂಗು ತುಂಬಿರುವ ಚಿತ್ರಗಳು. ಮೂರನೆಯ ನುಡಿಯಲ್ಲಿ ಬೊಗಸೆಗಣ್ಣಿನ ಹೆಣ್ಣೊಬ್ಬಳು ಬಾವಿಗೆ ಹೋಗಿ ನೀರು ತೆಗೆದುಕೊಂಡು ತಿರುಗಿ ಮನೆಗೆ ಹೊರಟಿದ್ದಾಳೆ. ಅವಳು ಸವೆಸಿದ್ದ ಬಾವಿಯ ಹಾದಿ ಕಳ್ಳ ಬೆಕ್ಕಿನಂಗ ಕಾಲಾಗ ಸುಳಿತಿತ್ತು ಮತ್ತು ಎರಗಿ ಹಿಂದಕ್ಕೆ ಉಳಿಯುತ್ತಿತ್ತು. ಮಳ್ಳು ಗಾಳಿ ಕಳ್ಳ ಕೈಯಲ್ಲಿ ಅವಳ ಸೆರಗನ್ನು ಹಿಡಿಯುತ್ತಿತ್ತು ಮತ್ತು ಬೆರಗಿನಿಂದ ಬಿಡುತ್ತಿತ್ತು. ಒಂದು ಮನಸ್ಸೆಂಬ ಗಿಣಿ ನೆರಳಿನಂತೆ ಬೆನ್ನಿಗೆ ಬರುತ್ತಾ ತನ್ನ ಮೈಮನ ಮರೆತಿತ್ತು ಎಂಬಲ್ಲಿ ಸಂಜೆಯ ಸೌಂದರ್ಯ ಕಣ್ಣು ತುಂಬಿದ ಬಗೆಯನ್ನು ಕಾಣುತ್ತೇವೆ.

ಪ್ರಕೃತಿಯನ್ನು ಕೇವಲ ಸೌಂದರ್ಯ ಆರಾಧನೆಯ ದೃಷ್ಟಿಯಿಂದ ಬೇಂದ್ರೆಯವರು ನೋಡುತ್ತಿಲ್ಲ. ನಿಸರ್ಗದೊಂದಿಗೆ ಮನುಷ್ಯನ ಚಲನೆಯನ್ನು ಅವಲೋಕಿಸುತ್ತಾ ಅಲೌಕಿಕ ಶಕ್ತಿಯ ಚೈತನ್ಯದ ಸಂಬಂಧಗಳಲ್ಲಿ ಪ್ರಕೃತಿ ಮತ್ತು ಮನುಷ್ಯನ ಬದುಕು ಬೆಸೆಯುವುದನ್ನು ಕಾಣುತ್ತಾರೆ. ದೃಶ್ಯಕ್ಕೂ ಅದೃಶ್ಯಕ್ಕೂ ಕೊಡುಕೊಳೆಯೇ ಚಂದ, ಜೀವಕ್ಕೂ ಅಜೀವಕ್ಕೂ ದೈವಿಕತೆ ಬಂಧ ಎನ್ನುತ್ತಾ ಪ್ರಕೃತಿ ಮತ್ತು ಮಾನವರ ಸಂಬಂಧದಲ್ಲಿ ಅವರು ದೈವಿಕತೆಯ ಬಂಧವನ್ನು ಕಲ್ಪಿಸುತ್ತಾರೆ. ಹೀಗಾಗಿ ಬೇಂದ್ರೆಯವರ ಕಾವ್ಯ ಜಗತ್ತಿನಲ್ಲಿ ಅವರ ಪ್ರಕೃತಿ ದರ್ಶನದ ಕವಿತೆಗಳಿಗೆ ವಿಶೇಷ ಮಹತ್ವವಿರುತ್ತದೆ. ಇಡೀ ಹಾಡಿನ ಉದ್ದಕ್ಕೂ ಕವಿಯ ಜಾನಪದ ಮನಸ್ಸು ಎಚ್ಚರವಾಗಿದೆ. ಜನಪದ ಛಂದಗಳನ್ನು ಬಳಸಿ ಪರಿಷ್ಕರಿಸಿ ಕಾವ್ಯ ಕಟ್ಟುವ ಕವಿ ಬೇಂದ್ರೆಯವರು ಬಳಸುವ ಭಾಷೆ ಶುದ್ಧ ಜನಪದೀಯ. ಮುಖ ಎಂಬರ್ಥದ ಪದ ಮೋರೆ, ಇದು ಜನಪದದಲ್ಲಿ ಮಾರಿಯಾಗುತ್ತದೆ. ಹೇಗೋ ಎಂಬುದು ಹ್ಯಾಂಗೋ ಆಗುತ್ತದೆ. ಹೀಗೆಯೇ ನಗೆ ನಗಿ, ಮೇಲಕ್ಕೆ ಮ್ಯಾಲಕ್ಕೆ, ಮಲ್ಲಿಗೆ ಮಲ್ಲಿಗಿ, ಮನೆಗೆ ಮನೀಗೆ, ಬೆರಗಿನಿಂದ ಬೆರಗಿಲೆ, ನೆರಳು ನೆಳ್ಳು ಎಂಬ ಪದಪ್ರಯೋಗಗಳು ಜನಪದೀಯವಾಗುವುದನ್ನು ಕಾಣುತ್ತೇವೆ.

0: ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಮಿ ಎಂದರೆ ಹೆಣ್ಣು ಬೆಕ್ಕು, ಅದೇ ಕಾಮಿ ಬೆಕ್ಕು ಅಂದರೆ ಬಾವುಗ ಅಥವಾ ಗಂಡು ಬೆಕ್ಕು. ಈ ಕಾಮಿ ಎಂಬ ಪದಪ್ರಯೋಗವಂತೂ ಕಾವ್ಯದಲ್ಲಿ ಧ್ವನಿಸುವ ಅರ್ಥ ಸಾಧ್ಯತೆಗಳು ಅಪಾರ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. ಸಹಕಾರ ಆಕಾಶವಾಣಿ ಧಾರವಾಡ ಕೇಂದ್ರ.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
5: ದಾಳಿಂಬೆ ಬೆಳೆಗಾರರನ್ನ ಕಾಡುತ್ತಾ ಇರುವಂತಹ ಪ್ರಧಾನವಾದ ಕಾಯಿಲೆ ಅಂತಂದರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ. ಇದು ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ಕೂಡ ಕಾಡುತ್ತೆ. ವಿಶೇಷವಾಗಿ ಸೀಬೆಯಲ್ಲಿ ಬರುತ್ತೆ, ಮಾವಲ್ಲೂ ಬರುತ್ತೆ. ಬಹಳಷ್ಟು ಹಣ್ಣಿನ ಬೆಳೆಗಳಲ್ಲಿ ಈ ರೋಗ ಕಂಡುಬರುತ್ತೆ. ಆದರೆ ದಾಳಿಂಬೆಯಲ್ಲಿ ಇದು ಹಣ್ಣಿನ ಮೇಲೂ ಕೂಡ ಕಂಡುಬರುತ್ತೆ. ಹಣ್ಣಿನ ಮೇಲೆ ಎಣ್ಣೆ ಸೋಕಿದಂತಹ ಚುಕ್ಕೆಗಳು ಮೊದಲಿಗೆ ಕಂಡುಬರ್ತವೆ. ನಂತರ ನಿಧಾನವಾಗಿ ಇದು ದೊಡ್ಡದಾಗ್ತಾ ಬರುತ್ತೆ. ಎಲೆಗಳ ಮೇಲೂ ಈ ಚುಕ್ಕೆಗಳು ಕಂಡುಬರ್ತವೆ. ಚುಕ್ಕೆಗಳು ಕ್ರಮೇಣವಾಗಿ ಜಾಸ್ತಿಯಾಗಿ ಹಣ್ಣಿನ ತುಂಬ ಈ ಚುಕ್ಕೆಗಳೇ ಆಕ್ರಮಿಸ್ಕೋತವೆ. ನಿಧಾನವಾಗಿ ಹಣ್ಣು ಕೊಳೆತು ಹೋಗುತ್ತೆ. ಅಥವಾ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೂ ಈ ಹಣ್ಣನ್ನು ಯಾರೂ ಖರೀದಿ ಮಾಡೋದಿಲ್ಲ. ಹಾಗಾಗಿ ದಾಳಿಂಬೆ ಬೆಳೆಗಾರರು ಈ ಕಾಯಿಲೆಯನ್ನು ಹತೋಟಿ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬ್ಯಾಕ್ಟೀರಿಯಲ್ ಬ್ಲೈಟ್ ಕಾಯಿಲೆಯನ್ನು ಹತೋಟಿ ಮಾಡೋದಕ್ಕೆ ಒಂದಷ್ಟು ಕ್ರಮಗಳನ್ನು ಸೂಚಿಸಿದೆ. ವಿಶೇಷವಾಗಿ ದಾಳಿಂಬೆ ಬೆಳೆಗಾರರು ಈ ಕ್ರಮಗಳನ್ನು ಅನುಸರಿಸಬೇಕು. ಮಾರುಕಟ್ಟೆಯಲ್ಲಿ ದಾಳಿಂಬೆಗೆ ಒಳ್ಳೆಯ ರೇಟ್ ಇದೆ. ಹಾಗಾಗಿ ದಾಳಿಂಬೆ ಬೆಳೆಗಾರರು ಯಾವ್ಯಾವ ಔಷಧಗಳನ್ನು ಸಿಂಪರಣೆ ಮಾಡ್ತಾ ಇದ್ದೀರಲ್ವ, ಆ ಔಷಧಗಳ ಜೊತೆಗೆ ಇದನ್ನು ಹೆಚ್ಚುವರಿಯಾಗಿ ಸೇರಿಸ್ಕೋಬೇಕು. ಇದೊಂದನ್ನೇ ಸಿಂಪರಣೆ ಮಾಡಿ ಉಳಿದವನ್ನೆಲ್ಲ ಕೈಬಿಟ್ಬಿಟ್ರೆ ಬೇರೆ ಕಾಯಿಲೆಗಳು ಬಂದ್ಬಿಡ್ತವೆ. ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಕಾಯಿಲೆಯನ್ನು ಹತೋಟಿ ಮಾಡೋದಕ್ಕಷ್ಟೇ ಈ ಕ್ರಮ. ನೀವೇನು ಮಾಡಬೇಕು, ಮೊದಲನೇದಾಗಿ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಇರುವಂತಹ ಎಲೆಗಳನ್ನು, ಸಣ್ಣ ಕಾಯಿಗಳನ್ನು, ಈಚ್ಗಳನ್ನು, ಸ್ವಲ್ಪ ದಪ್ಪ ಇದ್ದರೂ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳದಲೇ ಅಂಥ ಕಾಯಿಗಳನ್ನು ಎಲೆಗಳನ್ನು ಕಿತ್ತುಬಿಡಿ. ಜಮೀನಿನ ಒಂದು ಭಾಗದಲ್ಲಿ ಗುಂಡಿ ತೋಡಿ ಮಣ್ಣಲ್ಲಿ ಹೂತಾಕ್ಬಿಡಬೇಕು.

0: ಇದನ್ನು ವ್ಯವಸಾಯಕ ವಿಧಾನ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬ್ಯಾಕ್ಟೀರಿಯಾ ಹರಡೋದನ್ನು ನೀವು ತಡಿತೀರಿ. ಇನ್ನು ಕಾಪರ್ ಹೈಡ್ರಾಕ್ಸೈಡ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಸ್ಟ್ರೆಪ್ಟೋಸೈಕ್ಲಿನ್ 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಬ್ರೋನೋಪಾಲ್ 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಇದರ ಜೊತೆಗೆ ಸ್ಪ್ರೆಡರ್ ಅಂತ ಕರೀತಾರೆ ಅಥವಾ ಸ್ಟಿಕ್ಕರ್ ಅಂಟು ಅಂತಿರಲ್ಲ, ಅದು 1/2 ಮಿಲಿ ಪ್ರತಿ ಲೀಟರ್ ನೀರಿಗೆ. ಕಾಪರ್ ಹೈಡ್ರಾಕ್ಸೈಡ್, ಸ್ಟ್ರೆಪ್ಟೋಸೈಕ್ಲಿನ್, ಬ್ರೋನೋಪಾಲ್, ಸ್ಪ್ರೆಡರ್, ಇವಿಷ್ಟನ್ನು ಬೆರೆಸ್ಕೊಂಡು ಸಂಜೆ ವೇಳೆ ಇದನ್ನು ಸಿಂಪರಣೆ ಮಾಡಬೇಕು. ಒಂದು ವಾರ ಬಿಟ್ಟು ನಂತರ ಕಾರ್ಬನ್ ಡೈಜಿಮ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಸ್ಟ್ರೆಪ್ಟೋಸೈಕ್ಲಿನ್ 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಬ್ರೋನೋಪಾಲ್ 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಮತ್ತು ಸ್ಟಿಕ್ಕರ್ ಅಥವಾ ಸ್ಪ್ರೆಡರ್ 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಒಂದು ವಾರ ಬಿಟ್ಟು ಈ ಮಿಶ್ರಣವನ್ನು ನೀವು ಸಿಂಪರಣೆ ಮಾಡಬೇಕು. ಭಾಳ ಜನ ರೈತರು ಹೇಳ್ತಾರೆ, ಸ್ವಾಮಿ, ನಾವು ಇದನ್ನೆಲ್ಲ ಹೊಡಿತೀವಿ ಆದರೂ ಈ ರೋಗ ಹತೋಟಿಗೆ ಬರ್ತಾ ಇಲ್ಲ ಅಂತ. ಅದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ, ಈಗ ನೀವೇನು ಸಿಂಪರಣೆ ಮಾಡ್ತಿರಲ್ಲ, ಆ ಔಷಧದಲ್ಲಿ ಆ ಔಷಧದ ಪ್ರಮಾಣ ಒಂದೊಂದು ಕಂಪನಿ ಔಷಧದಲ್ಲಿ ಒಂದೊಂದು ರೀತಿ ಇರುತ್ತೆ. ಈಗ ಸ್ಟ್ರೆಪ್ಟೋಸೈಕ್ಲಿನ್ ನೀವು ಉದಾಹರಣೆಗೆ ತೆಗೆದುಕೊಂಡ್ರೆ ಅದರಲ್ಲಿ ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ ಇರುತ್ತೆ, ಹಾಗೆ ಟೆಟ್ರಾಸೈಕ್ಲಿನ್ ಹೈಡ್ರೋಕ್ಲೋರೈಡ್ ಅಂಶನೂ ಕೂಡ ಇರುತ್ತೆ. ಇದು ಒಂದೊಂದು ಕಂಪನಿಯ ಔಷಧದಲ್ಲಿ ಒಂದೊಂದು ಪ್ರಮಾಣದಲ್ಲಿ ಇರುತ್ತೆ. ಆ ಔಷಧದ ತಯಾರಕ ಕಂಪ್ನಿಯವರು ಅದನ್ನು ಹೇಳ್ತಾರೆ, ಈಗ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಹಾಕ್ಕೋಬೇಕು, 2 ಹಾಕ್ಕೋಬೇಕು ಅಥವಾ 5 ಗ್ರಾಂವರೆಗೂ ಹಾಕ್ಕೋಬೇಕು ಅಂತ. ಅದನ್ನು ನೋಡಿ ತಾವು ನಿರ್ಧಾರ ಮಾಡಬೇಕು. ಇನ್ನು ಬ್ಯಾಕ್ಟೀರಿಯಾ ನಾಶಕ ಅಂತಲೂ ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಇದು 8-10 ಗ್ರಾಂ 10 ಲೀಟರ್ ನೀರಿಗೆ ಬೆರೆಸ್ಕೊಂಡು ಕೂಡ ಸಿಂಪರಣೆ ಮಾಡೋದ್ರ ಮೂಲಕ ದಾಳಿಂಬೆಯ ಬ್ಯಾಕ್ಟೀರಿಯಾ ಬ್ಲೈಟ್ ಕಾಯಿಲೆಯನ್ನು ಹತೋಟಿ ಮಾಡ್ಕೋಬಹುದು.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ, ಹಿಪ್ಪು ನೇರಳೆಯ ರಸಹೀರುವ ಕೀಟಗಳ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಕೇಂದ್ರದ ವಿಜ್ಞಾನಿ ಡಾ ಎಸ್ ಮಹಿಬಾ ಹೆಲನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರೆಯದೆ ಕೇಳಿ ಈ ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ, ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ವಾರ್ತೆಗಳ ವಿವರ: ಇಂದಿನಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದ್ದು, ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. 15 ದಿನಗಳಲ್ಲಿ 15.50 TMC ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ.

0: ಲಾಗಿದ್ದು 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಈ ನಡುವೆ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟ ದಾಖಲೆಗಳನ್ನು ಉಚಿತವಾಗಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ನೌಕರರೊಂದಿಗೆ ನಡೆದ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಂಚವಿಲ್ಲದೆ ಮನೆ ಬಾಗಿಲಿಗೆ ಆಸ್ತಿ ದಾಖಲೆ ತಲುಪಿಸುತ್ತಿರುವುದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ. ಮುಂದಿನ 6-7 ತಿಂಗಳಲ್ಲಿ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಬಡವರು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಗೆ ಭದ್ರತೆ ನೀಡಲಾಗುವುದು ಎಂದರು. ಬರ ಪರಿಸ್ಥಿತಿ ಹಿನ್ನೆಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪರ ಹೋಬಳಿಯ ಯಡುವನಹಳ್ಳಿಗೆ ಭೇಟಿ ನೀಡಿ ತುರ್ತು ಕ್ರಿಯಾ ಯೋಜನೆ ಅನುದಾನದಡಿ ಕೊರೆಸಲಾದ ಕುಡಿಯುವ ನೀರಿನ ಕೊಳಬೆ ಬಾವಿಯನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಜನರಿಗೆ ಅಗತ್ಯ ಪ್ರಮಾಣದಲ್ಲಿ ಕುಡಿಯುವ ನೀರು ಲಭ್ಯವಾಗುವಂತೆ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮೀಣ ಮಕ್ಕಳಲ್ಲೂ ಅಪಾರ ಪ್ರತಿಭೆ, ಕನಸು ಮತ್ತು ಸಾಧಿಸುವ ಛಲವಿದೆ. ಅವರಿಗೆ ಬೇಕಾಗಿರುವುದು ಅವಕಾಶ ಮತ್ತು ಗುಣಮಟ್ಟದ ಸೌಲಭ್ಯಗಳು ಮಾತ್ರ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ ಎಂಬ ಕೀಳರಿಮೆ ಮಕ್ಕಳಲ್ಲಿ ಮೂಡದಂತೆ ಖಾಸಗಿ ಶಾಲೆಗಳನ್ನು ಮೀರಿಸುವ ಗುಣಮಟ್ಟದ ಶಿಕ್ಷಣ ವಾತಾವರಣವನ್ನು ನಿರ್ಮಿಸುವುದು ರಾಜ್ಯ ಸರ್ಕಾರದ ಗುರಿಯಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಬಲೇಶ್ವರ ಕ್ಷೇತ್ರದ ಮಮದಾಪುರದಲ್ಲಿ ಟೊಯೋಟಾ ಕಂಪನಿಯ ಸಹಕಾರದಿಂದ ನಿರ್ಮಿಸಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕೊಠಡಿಗಳು ಹಾಗೂ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಮದಾಪುರದ ಈ ಶಾಲೆಯಲ್ಲಿ ಮಕ್ಕಳಿಗೆ ದೊರೆಯುತ್ತಿರುವ ಆಧುನಿಕ ತರಗತಿ ಕೊಠಡಿಗಳು, ಅಂತಾರಾಷ್ಟೀಯ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳು ಮತ್ತು ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವು ಅವರ ಕುತೂಹಲಕ್ಕೆ ರೆಕ್ಕೆ, ಪ್ರತಿಭೆಗೆ ವೇದಿಕೆ ಹಾಗೂ ಭವಿಷ್ಯದ ಕನಸುಗಳಿಗೆ ಭದ್ರ ಬುನಾದಿಯಾಗಲಿದೆ ಎಂದರು. ಕಲಬುರಗಿಯ ಶರಣಬಸವೇಶ್ವರ ಕೆರೆ, ಅಪ್ಪ ಕೆರೆಯನ್ನು ನಗರದ ಅತ್ಯಂತ ಸಕ್ರಿಯ ಹಾಗೂ ಆಕರ್ಷಕ ಪರಿಸರ ಮತ್ತು ಮನರಂಜನಾ ತಾಣಗಳಲ್ಲಿ ಒಂದಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ಇದರ ಉದ್ದೇಶ ಕೇವಲ ಜಲಮೂಲವನ್ನು ಪುನರುಜ್ಜೀವನಗೊಳಿಸುವುದಷ್ಟೇ ಅಲ್ಲ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ, ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ನಾಗರಿಕರು ಪ್ರಕೃತಿಯೊಂದಿಗೆ ಮತ್ತೆ ಸಂಪರ್ಕ ಹೊಂದಲು ಶಾಂತಿಯುತ ವಾತಾವರಣವನ್ನು ಒದಗಿಸುವ ಸಮೃದ್ದ ಹಸಿರು ನಗರ ತಾಣವನ್ನು ನಿರ್ಮಿಸುವುದಾಗಿದೆ ಎಂದು ಸಾಮಾಜಿಕ ಮಾಧ್ಯಮದ ಮೂಲಕ ಅವರು ಹೇಳಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಡಿಮೆ ಮಳೆ ಹಾಗೂ ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಲು ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಜ್ಯಾದ್ಯಂತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಮಿಕರು ಹಾಗೂ ರೈತರು ತಮ್ಮ ಹೊಲಗಳಲ್ಲಿ ಬಾವಿ, ದನದ ಶೆಡ್, ಗೋಕಟ್ಟೆ, ಚೆಕ್ ಡ್ಯಾಂ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗಿದೆ. ಈ ಯೋಜನೆಯಡಿ ಕಾರ್ಮಿಕರಿಗೆ ದಿನಕ್ಕೆ 382 ರೂಪಾಯಿ ಸಮಾನ ಕೂಲಿ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರೊಂದಿಗೆ ಮಾತನಾಡಿ ಕಾಮಗಾರಿಗಳ ಪ್ರಗತಿ ಹಾಗೂ ಅವರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಿಂದ ಗುರುಗಂಗಾ, ಮಾಂಜರಾ ನದಿ ಹಾಗೂ ಕಾರಂಜಾ ಹಿನ್ನೀರಿಗೆ ರಾಸಾಯನಿಕ ತ್ಯಾಜ್ಯ ಸೇರುತ್ತಿರುವುದನ್ನು ವಿರೋಧಿಸಿ ಹುಮ್ನಾಬಾದ್ ಕಲಬುರಗಿ ಮುಖ್ಯ ರಸ್ತೆಯಲ್ಲಿ ಹುಮ್ನಾಬಾದ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನಡೆಸಿದ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಿದರು. ಸರ್ಕಾರಕ್ಕೆ ಜನರ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಜನರ

0: ಆರೋಗ್ಯ ಮತ್ತು ಜಲಮೂಲಗಳ ಸಂರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 12ರಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಪ್ರಸಿದ್ದರಾಗಿರುವ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆ. ಜ್ಞಾನವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಅದನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸುಲಭವಾಗಿ ತಲುಪಿಸುವುದು ಗ್ರಂಥಾಲಯದ ನಿಜವಾದ ಉದ್ದೇಶ ಎಂಬುದನ್ನು ಅವರು ಪ್ರತಿಪಾದಿಸಿದರು. ಅವರ ವಿಚಾರಗಳು ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಗ್ರಂಥಾಲಯ ವಿಜ್ಞಾನ ವರ್ಗೀಕರಣ ಪದ್ಧತಿ, ಗ್ರಂಥಾಲಯ ಶಿಕ್ಷಣ ಕ್ಷೇತ್ರಗಳ ಮೇಲೂ ದೀರ್ಘಕಾಲೀನ ಪ್ರಭಾವ ಬೀರಿವೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಗ್ರಂಥಪಾಲಕರು ಹಾಗೂ ಮಾಹಿತಿ ಅಧಿಕಾರಿ ಕೆ ಶಿವರಾಜ್ ಅವರು.
1: ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಂಥಪಾಲಕರಿಗೆ ಹಾಗೂ ಮಾಹಿತಿ ಅಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಗ್ರಂಥಾಲಯಗಳು ಜ್ಞಾನ, ಮಾಹಿತಿ ಮತ್ತು ಉತ್ತಮ ಪುಸ್ತಕಗಳನ್ನು ಓದುಗರಿಗೆ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿವೆ. ಇಂದು ಗ್ರಂಥಾಲಯಗಳು ಮಹತ್ವದ ಪುಸ್ತಕಗಳು, ದಾಖಲೆಗಳು, ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಧ್ವನಿ ಮುದ್ರಣ, ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಸ್ಗಳನ್ನು ಡಿಜಿಟಲೀಕರಣಗೊಳಿಸಿ ಎಲ್ಲಾ ಮಹತ್ವದ ದಾಖಲೆಗಳೊಂದಿಗೆ ಸಂರಕ್ಷಿಸಿ ಇಂಟರ್ನೆಟ್ ಮುಖಾಂತರ ಜನಸಾಮಾನ್ಯರಿಗೆ ಸರಳವಾಗಿ ನಿಖರ ಮತ್ತು ಗುಣಮಟ್ಟದ ಮಾಹಿತಿಯನ್ನು ಒದಗಿಸುವಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ.
0: ಇಂದು ವಿಶ್ವ ಆನೆ ದಿನ. ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ. ಆಫ್ರಿಕಾ ಮತ್ತು ಏಷ್ಯಾದ ಆನೆಗಳ ಸಂರಕ್ಷಣೆ, ಆರೈಕೆ ಹಾಗೂ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಸುರಕ್ಷಿತ ಪರಿಸರ ಸ್ನೇಹಿ ಕಾರಿಡಾರ್ಗಳು, ಸುರಕ್ಷಿತ ಆನೆಗಳು ಈ ವರ್ಷದ ಧ್ಯೇಯವಾಗಿದೆ. ಆನೆಗಳು ಕೇವಲ ಕಾಡಿನ ದೈತ್ಯ ಪ್ರಾಣಿಗಳಲ್ಲ, ಅವು ಕಾಡಿನ ಪರಿಸರ ವ್ಯವಸ್ಥೆಯ ಇಂಜಿನಿಯರ್ಗಳು. ಕಾಡಿನಲ್ಲಿ ದಾರಿಗಳನ್ನು ರೂಪಿಸುವುದು, ಬೀಜಗಳನ್ನು ದೂರದೂರಿಗೆ ಹರಡುವುದು, ಸಸ್ಯ ವೈವಿಧ್ಯವನ್ನು ಉತ್ತೇಜಿಸುವುದು ಸೇರಿದಂತೆ ಪರಿಸರ ಸಮತೋಲನದಲ್ಲಿ ಅವುಗಳ ಪಾತ್ರ ಅಪಾರ. ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬರ ರೈತರ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಅಭಿವೃದ್ದಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನವನ್ನು ಸರ್ಕಾರ ಕಡಿತ ಮಾಡಿದೆ. ವಿಧವಾ ವೇತನ ರದ್ದಾದ ಅನೇಕ ಉದಾಹರಣೆಗಳಿವೆ. ಈ ಎಲ್ಲ ವಿಷಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಸೂಪರ್ ಕಂಪ್ಯೂಟರ್ಗಳ ಬಳಕೆ

0: ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಕೇಳುಗರಿಗೆಲ್ಲ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಎರಡು ವಾರಗಳಲ್ಲಿ ನಾವು ಸೂಪರ್ ಕಂಪ್ಯೂಟರ್ಗಳ ಅಂದ್ರೆ ಏನು ಮತ್ತು ಭಾರತ ಅವುಗಳನ್ನ ಹೇಗೆ ನಿರ್ಮಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ಇನ್ನೂ ಒಂದು ಪ್ರಮುಖ ಪ್ರಶ್ನೆ ಇದೆ, ಏನ್ ಗೊತ್ತಾ? ಈ ಶಕ್ತಿಶಾಲಿ ಕಂಪ್ಯೂಟರ್ಗಳು ಸಾಮಾನ್ಯ ನಾಗರಿಕರಿಗೆ ಅಂದ್ರೆ ನಮ್ಮಂಥವರಿಗೆ ನಿಜವಾಗಿ ಹೇಗೆ ಪ್ರಯೋಜನವಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಲ್ವಾ? ಈ ಎಲ್ಲವನ್ನ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಕಳೆದ ಎರಡು ವಾರಗಳಿಂದ ನಮ್ಗೆ ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಹೇಗೆ ನಮ್ಮ ಸೂಪರ್ ಕಂಪ್ಯೂಟಿಂಗ್ ಇಕೋಸಿಸ್ಟಮ್ಗಳು ಪ್ರಾರಂಭವಾಯಿತು, ಹೇಗೆ ಕೆಲಸ ಮಾಡ್ತಾ ಇದೆ, ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಂಶೋಧಕರು ಹೇಗೆಲ್ಲ ಕೈ ಜೋಡಿಸಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀರಾ. ಈ ಅನೇಕ ಜನರಿಗೆ ಒಂದು ಪ್ರಶ್ನೆ ಮೂಡಬಹುದು, ಸೂಪರ್ ಕಂಪ್ಯೂಟರ್ಗಳು ಕೇವಲ ವಿಜ್ಞಾನಿಗಳಿಗಷ್ಟೇ ಮೀಸಲಾಗಿದೆ, ನಮ್ಮಂಥವ್ರಿಗೆ ಇದರಿಂದ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ನಾವು ಇದನ್ನ ಬಳಸೋದೇ ಇಲ್ಲ, ಸೊ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಪ್ರಶ್ನೆ ಅವ್ರನ್ನ ಕಾಡಬಹುದು. ಇದಕ್ಕೆ ಏನು ಉತ್ತರ ಕೊಡ್ತೀರಾ?
1: ಖಂಡಿತವಾಗಿಯೂ ಇಲ್ಲ. ವಾಸ್ತವವಾಗಿ ವಿಜ್ಞಾನವು ಯಾವುದೇ ನೈಜ ಸಾಮಾಜಿಕ ಸಮಸ್ಯೆಗೆ ಪರಿಹಾರ ನೀಡಿದಾಗ ಅದರ ಹಿಂದೆ ಒಂದು ಸೂಪರ್ ಕಂಪ್ಯೂಟರ್ ಕಾರ್ಯನಿರ್ವಹಿಸಿರುವ ಸಾಧ್ಯತೆ ಬಹಳ ಹೆಚ್ಚು. ಬಹುತೇಕ ನಾಗರಿಕರು ಸೂಪರ್ ಕಂಪ್ಯೂಟರ್ ಅನ್ನು ಎಂದಿಗೂ ನೋಡದೇ ಇರಬಹುದು, ಆದರೆ ಅದರ ಪ್ರಯೋಜನಗಳನ್ನು ಅವರು ಪ್ರತಿ ದಿನ ಅನುಭವಿಸುತ್ತಿರುತ್ತಾರೆ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎಂದರೆ ಕೇವಲ ದೊಡ್ಡ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದಲ್ಲ, ಅದು ಸಮಾಜದ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯುವುದಾಗಿದೆ.
0: HPC ನೇರವಾಗಿ ಜನರ ಜೀವನವನ್ನ ಹೇಗೆ ಉತ್ತಮಗೊಳಿಸ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ನೀಡಿದ್ರೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೇನೋ.
1: ಮಹಾನದಿ ನದಿಯ ದಡದಲ್ಲಿರುವ ಒಂದು ಸಣ್ಣ ಹಳ್ಳಿಯ ರೈತನಿದ್ದಾನೆ ಅಂದುಕೊಳ್ಳಿ. ಅಂದು ಪ್ರಕಾಶಮಾನವಾದ ಬೆಳಗ್ಗೆ, ಆಕಾಶ ನಿರ್ಮಲವಾಗಿದೆ, ಇದು ಮತ್ತೊಂದು ಸಾಮಾನ್ಯ ದಿನ ಎಂದು ಅನಿಸುತ್ತದೆ. ಆದರೆ ಬಹಳ ದೂರದಲ್ಲಿ ನದಿಯ ಮೇಲ್ದಂಡೆ ಪ್ರದೇಶಗಳಲ್ಲಿ ಹಲವು ಗಂಟೆಗಳಿಂದ ಭಾರಿ ಮುಂಗಾರು ಮಳೆ ಸುರಿಯುತ್ತಿದೆ. ಅಲ್ಲಿನ ನದಿಗಳು ಮತ್ತು ಹೊಳೆಗಳು ವೇಗವಾಗಿ ಉಕ್ಕಿ ಹರಿಯುತ್ತಿವೆ. ಸುತ್ತಮುತ್ತ ಯಾರಿಗೂ ಅಪಾಯದ ಸುಳಿವು ಇಲ್ಲ, ಆದರೆ ದೇಶದಾದ್ಯಂತ ಹವಾಮಾನ ವೀಕ್ಷಣೆಗಳು, ಮಳೆಯ ಅಳತೆಗಳು, ನದಿ ಮಟ್ಟ ಮಾಪನ ಕೇಂದ್ರಗಳ ಮಾಹಿತಿ, ಜಲಾಶಯಗಳ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆಗಳನ್ನು ವಿವಿಧ ಸಂಸ್ಥೆಗಳು ನಿರಂತರವಾಗಿ ಸಂಗ್ರಹಿಸುತ್ತವೆ. ಈ ಮಾಹಿತಿಯನ್ನು ಕೇಂದ್ರ ಜಲ ಆಯೋಗ CWSEಗೆ ತಲುಪುತ್ತದೆ. ಕೇಂದ್ರ ಜಲ ಆಯೋಗವು ಸಿಡ್ಯಾಕ್ನೊಂದಿಗೆ ಅಭಿವೃದ್ಧಿಪಡಿಸಿರುವ ಪ್ರವಾಹ ಮುನ್ಸೂಚನಾ ಮತ್ತು ಜಲಾವೃತ ಪ್ಲಾಟ್ಫಾರ್ಮ್ CFLOOD ಅನ್ನು ಬಳಸುತ್ತಿದೆ. ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕಾರ್ಯನಿರ್ವಹಿಸುವ CFLOOD ಮಳೆಯ ಮುನ್ಸೂಚನೆಗಳನ್ನು, ನದಿಯ ಹರಿವಿನ ಮಾಹಿತಿ ಮತ್ತು ಭೂಮಿಯ ವಿವರವಾದ ನಕ್ಷೆಗಳನ್ನು ಒಟ್ಟುಗೂಡಿಸಿ ಪ್ರವಾಹದ ನೀರು ಹೇಗೆ ಹರಿಯಬಹುದು ಎಂಬುದನ್ನು ಅನುಕರಿಸುತ್ತದೆ. ಅಲ್ಪ ಸಮಯದಲ್ಲೇ ಯಾವ ಹಳ್ಳಿಗಳಿಗೆ ಪ್ರವಾಹ ಉಂಟಾಗಬಹುದು, ನೀರು ಯಾವಾಗ ತಲುಪಬಹುದು ಮತ್ತು ಎಷ್ಟು ಆಳವಾಗಬಹುದು ಎಂಬುದನ್ನು ಇದು ಊಹಿಸುತ್ತದೆ. ಈ ಫಲಿತಾಂಶಗಳನ್ನು ಸುಲಭವಾಗಿ ಅರ್ಥವಾಗುವ ಬಣ್ಣ ಸೂಚಿತ ನಕ್ಷೆಗಳ ರೂಪದಲ್ಲಿ ಕಾಣಿಸುತ್ತವೆ. ಕೇಂದ್ರ ಜಲ ಆಯೋಗ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾ ಆಡಳಿತಗಳು ಅತ್ಯಧಿಕ ಅಪಾಯದಲ್ಲಿರುವ ಪ್ರದೇಶಗಳನ್ನು ತಕ್ಷಣವೇ ಗುರುತಿಸಬಹುದು. ಆ ರೈತನ ಹಳ್ಳಿಯು ಅಪಾಯದ ವಲಯದಲ್ಲಿ ಕಾಣಿಸಿದರೆ ಜಿಲ್ಲಾ ಆಡಳಿತವು ತಕ್ಷಣವೇ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರಿಗೆ ಕಳಿಸಿ ಆ ಹಳ್ಳಿಗೆ ಭೇಟಿ ಕೊಟ್ಟು ಒಂದು ಸುರಕ್ಷಿತವಾಗಿ ಎಲ್ಲಿಗೆ ಹೋಗಬಹುದು ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ. ಜನರಿಗೆ CFLOOD ಕೇವಲ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಅಲ್ಲ, ಇದು ಸರ್ಕಾರಗಳಿಗೆ ಕ್ರಮ ಕೈಗೊಳ್ಳಲು ಅಮೂಲ್ಯ ಸಮಯವನ್ನು, ಸಮುದಾಯಗಳಿಗೆ ಸಿದ್ಧತೆಗಾಗಿ ಸಾಕಷ್ಟು ಸಮಯವನ್ನು ಮತ್ತು ಕುಟುಂಬಗಳಿಗೆ ವಿಪತ್ತು ಸಂಭವಿಸುವ ಮೊದಲು ಸುರಕ್ಷಿತ ಸ್ಥಳಕ್ಕೆ ತೆರಳುವ ಅವಕಾಶವನ್ನು ನೀಡುವ ಬುದ್ಧಿವಂತ ಪ್ರವಾಹ ಮುನ್ಸೂಚನಾ ವ್ಯವಸ್ಥೆಯಾಗಿದೆ. ಸರಳವಾಗಿ ಹೇಳುವುದಾದರೆ CFLOOD ಅನಿರೀಕ್ಷಿತ ದುರಂತವನ್ನು ಯೋಜಿತ ಪ್ರತಿಕ್ರಿಯೆಯಾಗಿ ಪರಿವರ್ತಿಸುತ್ತದೆ. ಇದರಿಂದ ಜೀವಗಳನ್ನು ಉಳಿಸಲು ಮತ್ತು ನಷ್ಟ ಕಡಿಮೆ ಮಾಡಲು ಸಹಾಯವಾಗುತ್ತೆ.
0: ಕೇಳ್ತಾ ಇದ್ದೀರಲ್ಲ ಶ್ರೋತೃಗಳೇ, ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ, ಪ್ರವಾಹ ಮುನ್ಸೂಚನೆ ಸಂದೇಶಗಳಲ್ಲಿ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಹಾಗೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಅನ್ನೋದನ್ನ ನೀವು ಕೇಳ್ತಾ ಇರ್ತೀರಾ. ಇದೆಲ್ಲ ಹೇಗೆ ಘೋಷಣೆ ಮಾಡ್ತಾರೆ, ಯಾವದರ ಮೇಲೆ ಅವಲಂಬಿತವಾಗಿರುತ್ತೆ, ಹೇಗೆ ಅವರು ಇದನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಉದಾಹರಣೆ ಮೂಲಕ ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಅಂದ್ರೆ ಇದರ ಹಿಂದೆ ಸಿಡ್ಯಾಕ್ ಕೂಡ ಇದೆ ಅನ್ನೋದು ನಿಮಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ.
1: ಮತ್ತೊಂದು ಉದಾಹರಣೆ ಕೊಡ್ತೀನಿ. ಪ್ರತಿ ಬೇಸಿಗೆಯಲ್ಲೂ ಭಾರತದ ವಿವಿಧ ಭಾಗಗಳಲ್ಲಿ

0: ಮೂಲಕವಾಗಿ ಅರಣ್ಯ ಬೆಂಕಿ ಪತ್ತೆಯಾದಾಗ ಅದರ ಸ್ಥಳವನ್ನು ಪ್ಲಾಟ್ಫಾರ್ಮ್ನಲ್ಲಿ ದಾಖಲಿಸಲಾಗುತ್ತೆ. ನಂತರ ಭಾರತದ ಪರಂ ಸೂಪರ್ ಕಂಪ್ಯೂಟರ್ಗಳು ಹವಾಮಾನ ಮುನ್ಸೂಚನೆಗಳು, ಗಾಳಿಯ ವೇಗ ಮತ್ತು ದಿಕ್ಕು, ಭೂಪ್ರದೇಶ, ಸಸ್ಯವರ್ಗ ಮತ್ತು ಲಭ್ಯವಿರುವ ಅರಣ್ಯ ಇಂಧನ ಪ್ರಮಾಣದಂಥ ವಿವರವಾದ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ. ಅಲ್ಪ ಸಮಯದಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಬೆಂಕಿ ಹೇಗೆ ಹರಡಬಹುದು, ನಿರೀಕ್ಷಿತ ಬೆಂಕಿಯ ದಾರಿಯನ್ನು ಡಿಜಿಟಲ್ GIS ನಕ್ಷೆಗಳಲ್ಲಿ ಪ್ರದರ್ಶಿಸುತ್ತದೆ. ಈ ಮುನ್ಸೂಚನೆ ತಕ್ಷಣವೇ ಅರಣ್ಯ ಇಲಾಖೆಗೆ ಲಭ್ಯವಾಗುತ್ತದೆ. ಅದೇ ಸಮಯದಲ್ಲಿ ಅಧಿಕಾರಿಗಳಿಗೆ SMS ಎಚ್ಚರಿಕೆಗಳು ಸ್ವಯಂಚಾಲಿತವಾಗಿ ಕಳುಹಿಸಲಾಗುತ್ತದೆ. ಇದರಲ್ಲಿ ಮುನ್ಸೂಚಿತ ಬೆಂಕಿ ಹರಡುವ ನಕ್ಷೆಗಳನ್ನು ವೀಕ್ಷಿಸಬಹುದು. ಇದರಿಂದ ಕ್ಷೇತ್ರ ಸಿಬ್ಬಂದಿ ಸುರಕ್ಷಿತ ಮಾರ್ಗಗಳನ್ನು ಗುರುತಿಸಿ ಅಗ್ನಿಶಾಮಕ ಸಿಬ್ಬಂದಿ ಉಪಕರಣಗಳನ್ನು ಮತ್ತು ನೀರಿನ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯೋಜಿಸಬಹುದು. ಇದನ್ನು ಈಗಾಗಲೇ ಸಿಕ್ಕಿಂ ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ಬಳಸಿದೆ. ಅಧಿಕೃತ ದಾಖಲೆಗಳ ಪ್ರಕಾರ 2023 ಜನವರಿ 27 ಮತ್ತು 2024 ಮಾರ್ಚ್ 12 ಸಂಭವಿಸಿದ ಅರಣ್ಯ ಬೆಂಕಿ ಸಂದರ್ಭದಲ್ಲಿ ಈ ಮುನ್ಸೂಚನೆಗಳನ್ನು ಯಶಸ್ವಿಯಾಗಿ ಬಳಸಲಾಯಿತು. ಇದರಿಂದ ಬೆಂಕಿ ಹರಡುವಿಕೆಯನ್ನು ನಿಯಂತ್ರಿಸಲು ಮತ್ತು ನೆಲಮಟ್ಟದ ಅಗ್ನಿಶಾಮಕ ಕಾರ್ಯಾಚರಣೆಗಳಿಗೆ ಉತ್ತಮವಾಗಿ ಯೋಜಿಸಲು ಇಲಾಖೆಗೆ ಸಹಾಯವಾಗಿತ್ತು.
1: ಪ್ರವಾಹದ ಸಮಯದಲ್ಲಿ ಯಾವ ರೀತಿ ಸಂದೇಶಗಳು ಬರುತ್ತೆ, ಹೇಗೆ ಎಲ್ಲ ಅಧಿಕಾರಿಗಳು ಚುರುಕಾಗಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ರಿ. ಹಾಗೆಯೇ ಅರಣ್ಯದಲ್ಲಿ ಬೆಂಕಿ ವ್ಯಾಪಿಸಿದಾಗ ಅಲ್ಲಿ ಕೂಡ ಹೇಗೆ ಅಧಿಕಾರಿಗಳಿಗೆ ಮೊದಲೇ ಮುನ್ಸೂಚನೆ ಸಿಗತ್ತೆ, ಹೇಗೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ರು. ಇನ್ನು ಆರೋಗ್ಯ ಸೇವೆಗೆ ಏನಾದ್ರೂ ಒಂದು ಉದಾಹರಣೆಗಳಿದೆಯಾ?
0: ಹೌದು, ನಮ್ಮೆಲ್ಲರಿಗೂ COVID-19 ಮಹಾಮಾರಿ ನೆನಪಿದೆ ಅಲ್ವೇ? ಆ ಸಮಯದಲ್ಲಿ ಜಗತ್ತಿನಾದ್ಯಂತ ವಿಜ್ಞಾನಿಗಳನ್ನು ಕಾಡಿದ ಒಂದು ಪ್ರಶ್ನೆ, ವೈರಸ್ ಬದಲಾಗುತ್ತಿದೆಯೇ, ಬದಲಾಗುತ್ತಿದ್ದರೆ ಅದು ಇನ್ನಷ್ಟು ವೇಗವಾಗಿ ಹರಡುತ್ತದೆಯೇ ಅಥವಾ ಇನ್ನಷ್ಟು ಅಪಾಯಕಾರಿಯಾಗುತ್ತದೆಯೇ ಎಂದು. ಇದಕ್ಕೆ ಉತ್ತರ ಕಂಡುಹಿಡಿಯಲು ವಿಜ್ಞಾನಿಗಳು ಮೊದಲು ವೈರಸ್ನ ಜೆನೆಟಿಕ್ ಕೋಡ್ ಓದಬೇಕಾಗುತ್ತೆ. ಪ್ರತಿಯೊಂದು ರೋಗಿಯ ಸ್ಯಾಂಪಲ್ಗಳು ಅಪಾರ ಪ್ರಮಾಣದ ಮಾಹಿತಿಯನ್ನು ಸೃಷ್ಟಿಸುತ್ತೆ. ಸಾಮಾನ್ಯ ಕಂಪ್ಯೂಟರ್ಗಳು ಅದನ್ನು ತ್ವರಿತವಾಗಿ ವಿಶ್ಲೇಷಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿಯೇ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷಿನ್ ಅಡಿಯಲ್ಲಿ ನ್ಯಾಷನಲ್ ಪ್ಲಾಟ್ಫಾರ್ಮ್ ಫಾರ್ ಜಿನೋಮಿಕ್ಸ್ ಅಂಡ್ ಡ್ರಗ್ ಡಿಸ್ಕವರಿ ಮಹತ್ವದ ಪಾತ್ರ ವಹಿಸಿತು. ಭಾರತದ ಸ್ವದೇಶಿ ಸೂಪರ್ ಕಂಪ್ಯೂಟರ್ಗಳ ಶಕ್ತಿಯನ್ನು ಬಳಸಿಕೊಂಡು ಈ ವೇದಿಕೆ ಸಂಶೋಧಕರಿಗೆ ಅಪಾರ ಪ್ರಮಾಣದ ಜಿನೋಮಿಕ್ ಮಾಹಿತಿಯನ್ನು ವೇಗವಾಗಿ ವಿಶ್ಲೇಷಿಸಲು, ಜೀನ್ಗಳ ಅಧ್ಯಯನ ನಡೆಸಲು, ಪ್ರೋಟೀನ್ ರಚನೆಗಳನ್ನು ಊಹಿಸಲು ಹಾಗೂ ಹೊಸ ಔಷಧಿಗಳಾಗಬಹುದಾದ ಅಣುಗಳನ್ನು ಗುರುತಿಸಲು ಅಗತ್ಯವಾದ ಕಂಪ್ಯೂಟಿಂಗ್ ಸಾಮರ್ಥ್ಯ ಮತ್ತು ತಂತ್ರಾಂಶವನ್ನು ಒದಗಿಸಿತ್ತು. COVID-19 ಮಹಾಮಾರಿಯ ಸಮಯದಲ್ಲಿ ಇದೇ ವೇದಿಕೆ ಇಂಡಿಯನ್ SARS-CoV-2 ಜೆನೋಮಿಕ್ಸ್ ಕನ್ಸಾರ್ಷಿಯಂಗೆ ಅಗತ್ಯವ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲ ಸೌಕರ್ಯವನ್ನು ಒದಗಿಸಿ ವೈರಸ್ನ ಹೊಸ ರೂಪಾಂತರಗಳನ್ನು ಶೀಘ್ರವಾಗಿ ಗುರುತಿಸಲು ಮತ್ತು ಅವು ದೇಶದಾದ್ಯಂತ ಹೇಗೆ ಹರಡುತ್ತಿವೆ ಎಂಬುದನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ನೆರವಾಗಿತ್ತು. ಸಾಮಾನ್ಯ ನಾಗರಿಕರಿಗೆ ಇದರ ಪ್ರಯೋಜನ ಸರಳವಾಗಿ ಹೇಳಬಹುದು. ಭವಿಷ್ಯದ ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಇನ್ನಷ್ಟು ವೇಗವಾಗಿ ಪ್ರತಿಕ್ರಿಯಿಸಲು ಹಾಗೂ ದೇಶದ ಆರೋಗ್ಯ ಸೇವೆಯನ್ನು ಉತ್ತಮಗೊಳಿಸಲು ನಮ್ಮ ವೈದ್ಯರು ಮತ್ತು ಸಂಶೋಧಕರಿಗೆ ಇವು ಶಕ್ತಿಶಾಲಿ ವೈಜ್ಞಾನಿಕ ಇಂಜಿನ್ಗಳಾಗಿವೆ.
1: ಇನ್ನು ಕೈಗಾರಿಕೆಗಳಲ್ಲಿ ಇವುಗಳ ಪಾತ್ರ ಏನು?
0: ತೈಲ ಪತ್ತೆ ಹಚ್ಚುವಿಕೆ, ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಿದೀವಿ. ಭೂಮಿಯೊಳಗಿನ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹುಡುಕಲು ವಿಜ್ಞಾನಿಗಳು ನೆಲದೊಳಗೆ ಧ್ವನಿ ತರಂಗಗಳನ್ನು ಕಳಿಸುತ್ತಾರೆ. ಅವುಗಳಿಂದ ಹಿಂದಿರುಗಿರುವ ಸಂಕೇತಗಳಿಂದ ಅಪಾರ ಪ್ರಮಾಣದ ಮಾಹಿತಿ ಸೃಷ್ಟಿಯಾಗುತ್ತೆ. ಪರಂ ಸೂಪರ್ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವದೇಶಿ ತಂತ್ರಾಂಶ SES-RTM ಈ ಮಾಹಿತಿಯನ್ನು ಭೂಮಿಯ ಒಳಭಾಗದ ಸ್ಪಷ್ಟ ಚಿತ್ರಣವಾಗಿ ಪರಿವರ್ತಿಸಿ ತೈಲ ಮತ್ತು ಅನಿಲ ಇರುವ ಸಾಧ್ಯತೆ ಇರುವ ಸ್ಥಳಗಳನ್ನು ನಿಖರವಾಗಿ ಗುರುತಿಸಲು ಸಹಾಯ ಮಾಡುತ್ತೆ. ಇದರಿಂದ ಅನ್ವೇಷಣೆಯ ಸಮಯ ಮತ್ತು ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ಜೊತೆಗೆ ದೇಶದ ಇಂಧನ ಅನ್ವೇಷಣೆಯ ಕಾರ್ಯಕ್ಷಮತೆಯು ಹೆಚ್ಚಾಗುತ್ತದೆ. ಈಗ ಸದ್ಯಕ್ಕೆ ಭಾರತ ಸರ್ಕಾರದ ONGC ಅಂದರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಈ ತಂತ್ರಾಂಶವನ್ನು ಬಳಸುತ್ತಾ ಇದೆ.
1: ಕೇಳುಗರೆ, ಪ್ರತಿ ಬಾರಿ ಚಂಡಮಾರುತದ ಎಚ್ಚರಿಕೆ ಒಂದು ಕರಾವಳಿ ಹಳ್ಳಿಗೆ ತಲುಪಿದಾಗ, ಒಬ್ಬ ಸೈಂಟಿಸ್ಟ್ ಉತ್ತಮ ಚಿಕಿತ್ಸೆಯನ್ನ ಹುಡುಕಿದಾಗ, ಹಾಗೆ ಒಬ್ಬ ರೈತ ಇನ್ನಷ್ಟು ನಿಖರವಾದ ಮಳೆಯ

0: ಸೂಚನೆಯನ್ನ ಪಡೆದಾಗ ಒಬ್ಬ ಇಂಜಿನಿಯರ್ ಇನ್ನಷ್ಟು ಸುರಕ್ಷಿತ ವಿಮಾನವನ್ನ ವಿನ್ಯಾಸಗೊಳಿಸಿದಾಗ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೌನವಾಗಿ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ನಿಮಗೂ ತಿಳಿತು ಅಂತ ಅನ್ಕೊಳ್ತೀನಿ. ಇದೇ ವಿಕಸಿತ ಭಾರತದ ನಿಜವಾದ ಅರ್ಥ. ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಹಿತಿ ನೀಡಿದ ದೀಪಿಕಾ ಹೆಚ್ ವಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ ಮೇಡಮ್.
2: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:30. ಸೇವಾ ವಾಹಿನಿ.
3: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ.
4: ಮಗ್ಗದ ಮನೆ.
5: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
6: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
5: ಅಯ್ಯೋ, ಖುಷಿ ಪಡೋ ವಿಷಯ ಅಲ್ವಾ?
6: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
5: ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
6: ಸದ್ಯ ಈಗ ಸಮಾಧಾನ ಆಯ್ತು.
7: ಲಿಟಲ್ ಗ್ಯಾಸ್ ಕಂಪನಿ, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
2: ಸೇವಾ ವಾಹಿನಿಯಲ್ಲಿ ಪ್ರಕಟಣೆ. 2026 ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಂದೇ ಕೊನೆಯ ದಿನವಾಗಿದ್ದು, ಜಿಲ್ಲೆಯ ಆಸಕ್ತ ಶಿಕ್ಷಕರು ನಿಗದಿತ ಸಮಯದಲ್ಲಿ ಪ್ರಸ್ತಾವನೆಯನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ 3 ಪ್ರತಿಗಳನ್ನು ಸಲ್ಲಿಸಲು ತಿಳಿಸಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. 50 ಮಹದೇವಮ್ಮ ಎಂಬ ಮಹಿಳೆ ಅಶೋಕಪುರಂ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಮುಖಚಹರೆ ಹೀಗಿದೆ: 5.8 ಎತ್ತರ, ಕಪ್ಪು ಮೈಬಣ್ಣ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಬಿಳಿ ಮಿಶ್ರಿತ ಕಪ್ಪು ತಲೆಗೂದಲು ಹೊಂದಿದ್ದಾರೆ. ಇವರಿಗೆ ಕನ್ನಡ ಭಾಷೆ ತಿಳಿದಿದೆ. ಕಾಣೆಯಾದಾಗ ಗುಲಾಬಿ ಬಣ್ಣದ ಸೀರೆ ಹಾಗೂ ನೀಲಿ ಬಣ್ಣದ ಬ್ಲೌಸ್ ಧರಿಸಿದ್ದಾರೆ. 16 ಸುಹಾನ್ ವಿನ್ಸಿಕ

ಸುಂದರ್ ಎಂಬ ಯುವಕ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಮುಖಚಹರೆಯನ್ನು ಗಮನಿಸಿ, 4.5 ಅಡಿ ಎತ್ತರ, ಬಿಳಿ ಬಣ್ಣ, ಕೋಲು ಮುಖ, ತೆಳು ಶರೀರ, ಕಪ್ಪು ಮಿಶ್ರಿತ ತಲೆಕೂದರು ಹೊಂದಿದ್ದಾರೆ. ಕಾಣೆಯಾದಾಗ ಕಪ್ಪು ಬಣ್ಣದ ಅಂಗಿ ಹಾಗೂ ಬಿಳಿ ಬಣ್ಣದ ಪ್ಯಾಂಟ್ ಧರಿಸಿದ್ದಾರೆ. ಈಗ ಹೇಳಿದ 16 ವರ್ಷದ ಸುಹಾನ್ ಬಿನ್ ಸಿಕಂದರ್ ಹಾಗೂ 50 ವರ್ಷದ ಮಹದೇವಮ್ಮ ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಇದುವರೆಗೂ ಸೇವಾ ವಾಹಿನಿ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 2.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರಿಸಿದ ಭಾರತ. ವಾರ್ತೆಗಳ ವಿವರ. ರಾಷ್ಟೀಯ ಗೌರವ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಸಂಸತ್ತು ಕಳೆದ ತಿಂಗಳು ಈ ಮಸೂದೆಯನ್ನು ಅಂಗೀಕರಿಸಿತ್ತು. ಇದರಿಂದ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ತಿದ್ದುಪಡಿ ತರಲಾಗಿದೆ. ಈ ಕಾನೂನಿನ ಮೂಲಕ ರಾಷ್ಟ್ರಗೀತೆಯಾದಂತಹ ಜನಗಣ ಮನಕ್ಕೆ ಇರುವಂತೆಯೇ ರಾಷ್ಟ್ರಗೀತೆ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆ ಕಲ್ಪಿಸಲಾಗಿದೆ. ರಾಷ್ಟಪತಿಯವರ ಅಂಕಿತದ ಜೊತೆಗೆ ಮಸೂದೆ ಇದೀಗ ಕಾನೂನಾಗಿ ಜಾರಿಗೆ ಬಂದಿದೆ. ಕಾಯ್ದೆಯ ಸೆಕ್ಷನ್ 3ರ ಅಡಿಯಲ್ಲಿ ನೀಡಲಾಗಿರುವ ರಕ್ಷಣೆಯನ್ನು ವಂದೇ ಮಾತರಂಗೂ ವಿಸ್ತರಿಸಲಾಗಿದ್ದು ರಾಷ್ಟ್ರಗೀತೆಗೆ ಇರುವಂತೆಯೇ ಸಮಾನ ಕಾನೂನು ಸ್ಥಾನಮಾನ ನೀಡಲಾಗಿದೆ. ವಂದೇ ಮಾತರಂ ಗೀತೆಯನ್ನು ಹಾಡುವುದನ್ನು ಉದ್ದೇಶಪೂರ್ವಕವಾಗಿ ತಡೆಯುವುದು ಅಥವಾ ಅದನ್ನು ಹಾಡುತ್ತಿರುವ ಸಭೆಯ ಕಲಾಪಕ್ಕೆ ಅಡ್ಡಿಪಡಿಸುವುದು ಇನ್ನು ಮುಂದೆ ಅಪರಾಧವಾಗಲಿದೆ. ಕೇರಳಂ ರಾಜ್ಯದ ಹೆಸರನ್ನು ಬದಲಾಯಿಸುವ ಕೇರಳ ಹೆಸರು ಬದಲಾವಣೆ ವಿಧೇಯಕ 2026ರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜ್ಯಸಭೆಯಲ್ಲಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ಈ ವಿಧೇಯಕಕ್ಕೆ ಲೋಕಸಭೆಯು ಈಗಾಗಲೇ ನಿನ್ನೆ ಅಂಕಿತ ಹಾಕಿದೆ. ಇದರೊಂದಿಗೆ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ 2026 ಸಹ

0: ರಾಜ್ಯಸಭೆಯ ಮುಂದೆ ಬರಲಿದೆ. ಮತ್ತೊಂದೆಡೆ ಲೋಕಸಭೆಯಲ್ಲಿ ಗಣಿ ಮತ್ತು ಖನಿಜ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಮಂಡಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ವಿವಿಧ ವಿಷಯಗಳ ಕುರಿತು ವಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೂ ನಿನ್ನೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ ಹಾಗೂ ರಾಜ್ಯಸಭೆಯು ನ್ಯಾಯಮಂಡಳಿಗಳ ಸುಧಾರಣಾ ವಿಧೇಯಕ 2026 ಅಂಗೀಕರಿಸಿದವು. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ದೇಶದ ನಿವ್ವಳ ನೇರ ತೆರಿಗೆ ಸಂಗ್ರಹಣೆಯು ಶೇಕಡ 29.09% ಗಮನಾರ್ಹ ಏರಿಕೆ ಕಂಡು ಆಗಸ್ಟ್ 10 ವೇಳೆಗೆ 8.11 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದೇ ಅವಧಿಯಲ್ಲಿ ಒಟ್ಟು ನೇರ ತೆರಿಗೆ ಸಂಗ್ರಹವು ಶೇಕಡ 19.75% ಹೆಚ್ಚಾಗಿ ರೂಪಾಯಿ 9.55 ಲಕ್ಷ ಕೋಟಿಗೆ ತಲುಪಿದ್ದು, ತೆರಿಗೆದಾರರಿಗೆ 1.43 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಮರುಪಾವತಿ ಮಾಡಲಾಗಿದೆ. ನಿವ್ವಳ ಕಾರ್ಪೊರೇಟ್ ತೆರಿಗೆ ಸಂಗ್ರಹವು 2.70 ಲಕ್ಷ ಕೋಟಿ ರೂಪಾಯಿಗೆ ಹಾಗೂ ಕಾರ್ಪೊರೇಟರ ತೆರಿಗೆ ಸಂಗ್ರಹವು 5.07 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ ಸೆಕ್ಯೂರಿಟೀಸ್ ವಹಿವಾಟು ತೆರಿಗೆಯಿಂದ ಬಂದ ಆದಾಯವು 33,823.74 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಮತ್ತೊಂದೆಡೆ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕೇಂದ್ರ ಸರ್ಕಾರದ ನಿವ್ವಳ ತೆರಿಗೆ ಆದಾಯ 6.4 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿದ್ದರೂ ವೆಚ್ಚಗಳ ಏರಿಕೆಯಿಂದಾಗಿ ಹಣಕಾಸು ಕೊರತೆಯು 3.1 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದು ಇಡೀ ವರ್ಷದ ಆಯವ್ಯಯ ಅಂದಾಜಿನ ಶೇಕಡ 18.2% ಆಗಿದೆ. ಸಾಲ ಪತ್ರಗಳನ್ನು ಪಟ್ಟಿ ಮಾಡಿರುವ ಪುರಸಭೆಗಳು ಹಾಗೂ ಮಹಾನಗರ ಪಾಲಿಕೆಗೆ ಷೇರು ಮಾರುಕಟ್ಟೆಗೆ ಆರ್ಥಿಕ ಫಲಿತಾಂಶಗಳನ್ನು ಸಲ್ಲಿಸಲು ನೀಡಲಾಗಿದ್ದ ಗಡುವನ್ನು ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ ಸಡಿಲಗೊಳಿಸಿದೆ. ಸರಿಪಡಿಸಲಾದಂತಹ ನೂತನ ನಿಯಮಾವಳಿಗಳ ಪ್ರಕಾರ ಮಹಾನಗರ ಪಾಲಿಕೆಗಳು ತಮ್ಮ ಅರ್ಧ ವಾರ್ಷಿಕ ಲೆಕ್ಕ ಪರಿಶೋಧನೆಯಾಗದ ಆರ್ಥಿಕ ವರದಿಯನ್ನು 45 ದಿನಗಳ ಬದಲಾಗಿ 60 ದಿನಗಳ ಒಳಗಾಗಿ ಸಲ್ಲಿಸಬಹುದಾಗಿದೆ. ಇದರ ಜೊತೆಗೆ ವಾರ್ಷಿಕ ಲೆಕ್ಕ ಪರಿಶೋಧನೆಯಾದ ಆರ್ಥಿಕ ವರದಿಯನ್ನು 60 ದಿನಗಳ ಬದಲಾಗಿ ಹಣಕಾಸು ವರ್ಷದಾದ್ಯಂತ 90 ದಿನಗಳ ಒಳಗಾಗಿ ಆಡಿಟ್ ವರದಿಯೊಂದಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆಗಳ ನಡುವಿನ ಸಮನ್ವಯ ಮತ್ತು ಮಾಹಿತಿ ಸಂಗ್ರಹಣೆಯಲ್ಲಿ ಪಾಲಿಕೆಗಳು ಎದುರಿಸುತ್ತಿರುವಂತಹ ಪ್ರಾಯೋಗಿಕ ಸವಾಲುಗಳನ್ನು ಪರಿಗಣಿಸಿ ಸೆಬಿ ಈ ಗಡುವನ್ನು ವಿಸ್ತರಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಆತ್ಮಕಥನವನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಲಿದ್ದಾರೆ. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಬಾಲ್ಯದಿಂದ ಆರಂಭಿಸಿ ಅವರು ಎದುರಿಸಿದಂತಹ ಸವಾಲುಗಳು, ಅನುಭವಗಳು, ಸಾಧನೆ ಹಾಗೂ ಸಾರ್ವಜನಿಕ ಜೀವನದ ಮಹತ್ವದ ಹಂತಗಳನ್ನು ಈ ಆತ್ಮಕಥನ ಒಳಗೊಂಡಿದೆ. ಭಾರತದ 14ನೇ ರಾಷ್ಟ್ರಪತಿಯಾಗಿ ಅವರು ಸಲ್ಲಿಸಿದ ಸೇವೆಯವರೆಗಿನ ಅವರ ಜೀವನ ಪಯಣವನ್ನು ಆತ್ಮಕಥನದಲ್ಲಿ ವಿವರಿಸಲಾಗಿದೆ. ಅವರ ಸಾರ್ವಜನಿಕ ಸೇವೆಯ ಮೇಲೆ ಪ್ರಭಾವ ಬೀರಿದ ಮೌಲ್ಯಗಳು, ಅನುಭವಗಳು ಮತ್ತು ಸಂದರ್ಭಗಳ ಕುರಿತಾದ ಒಳನೋಟಗಳನ್ನು ಸಹ ಪುಸ್ತಕ ಒದಗಿಸುತ್ತದೆ. ಮುಂಗಾರು ಮಳೆ ಮುಂದುವರೆದಿದ್ದರೂ ಚಾರ್ಧಾಮ್ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸಾಗುತ್ತಿದ್ದು, ಯಾತ್ರೆಯ ಎರಡನೇ ಹಂತ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಉತ್ಸಾಹವು ಹೆಚ್ಚಾಗಿದೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೇದಾರನಾಥ ಮತ್ತು ಬದ್ರಿನಾಥ ಧಾಮಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮಳೆಯ ನಡುವೆಯೂ ಯಾತ್ರೆಯ ವ್ಯವಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಯಾತ್ರಾರ್ಥಿಗಳ ಸುರಕ್ಷಿತ ಮತ್ತು ಸುಗಮ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಬದ್ರಿನಾಥ ಕೇದಾರನಾಥ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದಂತಹ ಹೇಮಂತ್ ದ್ವಿವೇದಿ ತಿಳಿಸಿದ್ದಾರೆ. ಚಾರ್ಧಾಮ್ ಯಾತ್ರೆಯು ಉತ್ತರಾಖಂಡದ 4 ಪ್ರಮುಖ ಯಾತ್ರಾ ಸ್ಥಳಗಳಾದಂತಹ ಕೇದಾರನಾಥ, ಬದರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಗಳನ್ನು ಒಳಗೊಂಡಿದೆ. ಈ ನಡುವೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ನಿನ್ನೆ ಮುಖ್ಯಮಂತ್ರಿ ನಿವಾಸದಿಂದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮುಂಗಾರು ಪರಿಸ್ಥಿತಿ, ಚಾರ್ಧಾಮ್ ಯಾತ್ರೆ, ವಿಪತ್ತು ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ

0: ಗೌರವವನ್ನು ಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಎಂಬುದು ಕೇವಲ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿದೆ, ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾ ಸಾರಾಭಾಯಿ ಬಲವಾಗಿ ನಂಬಿದರು ಎಂದು ಸ್ಮರಿಸಿದ್ದಾರೆ. ಅವರ ಈ ದೂರದೃಷ್ಟಿಯ ಚಿಂತನೆಯು ಭಾರತದ ಆಧುನಿಕ ವೈಜ್ಞಾನಿಕ ಸಂಶೋಧನೆಗೆ ಸದೃಢ ಅಡಿಪಾಯ ಹಾಕಿದಲ್ಲದೆ ಬಾಹ್ಯಾಕಾಶ ವಿಜ್ಞಾನವನ್ನು ರಾಷ್ಟ ನಿರ್ಮಾಣದ ಪ್ರಮುಖ ಶಕ್ತಿಯನ್ನಾಗಿ ಪರಿವರ್ತಿಸಿತು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಬೇರ್ಪಡಿಸಲಾಗದಂತಹ ಮತ್ತು ಅವಿಭಾಜ್ಯ ಅಂಗವಾಗಿದ್ದು ಈ ನಿರಾಕರಿಸಲಾಗದಂತಹ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಭಾರತ ಮತ್ತು ಚೀನಾ ನಡುವಿನ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯದ ಒಟ್ಟಾರೆ ಅಭಿವೃದ್ದಿಗೆ ಗಡಿ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ ಎಂಬುದನ್ನು ನವದೆಹಲಿ ಯಾವಾಗಲೂ ಪ್ರಸ್ತಾಪಿಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೈಜೀರಿಯಾದ ಲೇಗೋಸ್ನಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ತಮ್ಮ ಭರ್ಜರಿ ಪ್ರದರ್ಶನಗಳನ್ನು ಮುಂದುವರೆಸಿದ್ದಾರೆ. ಮೊದಲ ದಿನ 17 ಪದಕಗಳನ್ನು ಜಯಿಸಿದ್ದ ಭಾರತೀಯ ಫೆನ್ಸರ್ಗಳು ನಂತರದ ಸ್ಪರ್ಧೆಗಳಲ್ಲೂ ಪದಕ ಬೇಟೆ ಮುಂದುವರೆಸಿದ್ದಾರೆ. ಹಿರಿಯರ ಪುರುಷರ ವಿಭಾಗದ ಸೇಬರ್ ಫೈನಲ್ನಲ್ಲಿ ಕರಣ್ ಸಿಂಗ್ ಆಸ್ಟ್ರೇಲಿಯಾದ ಯೋಂಗಿ ಶಿಮ್ ವಿರುದ್ದ 15-12 ಅಂತರದಿಂದ ರೋಚಕ ಗೆಲುವು ದಾಖಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಎಪಿ ವಿಭಾಗದಲ್ಲಿ ಶೆರ್ಜಿನ್ ಶಾಂತಿಮೋಲ್ ದಕ್ಷಿಣ ಆಫ್ರಿಕಾದ ಪೀಟರ್ ಗ್ರುಗರ್ ವಿರುದ್ದ 15-6 ಅಂತರದಿಂದ ಸುಲಭ ಗೆಲುವನ್ನು ದಾಖಲಿಸಿ ಚಿನ್ನ ಗೆದ್ದುಕೊಂಡರು. ಇದೇ ವೇಳೆ ಫೋಯಿಲ್ ವಿಭಾಗದಲ್ಲಿ ತೇಜಸ್ ಪಾಟೀಲ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲೂ ಭಾರತೀಯ ಸ್ಪರ್ಧಿಗಳು ಆಧಿಪತ್ಯ ಸಾಧಿಸಿದ್ದು ಎಪಿ ವಿಭಾಗದಲ್ಲಿ ತನಿಷ್ಕಾ ಖತ್ರಿ ಚಿನ್ನ, ಖುಷಿ ದಾಭಡೆ ಬೆಳ್ಳಿ ಮತ್ತು ಪ್ರಾಚಿ ಲೋಹನ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಮಹಿಳೆಯರ ವೈಯಕ್ತಿಕ ಸೇಬರ್ ವಿಭಾಗದಲ್ಲಿ ಆಖರಿ ಬೆಳ್ಳಿ ಪದಕ ಜಯಿಸಿದರೆ ಶ್ರುತಿ ಜೋಶಿ ಮತ್ತು ಜೆರ್ಫಾಲಿನ್ ಕಂಚಿನ ಪದಕಗಳಿಗೆ ಭಾಜನರಾಗಿದ್ದಾರೆ. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಹಾಗೂ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆ ಸಿಗುವಂತೆ ಮಾಡಲು ದೇಶದ ಉಳಿದ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆ ಎಂದು ಘೋಷಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 8.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವು ಪದಕ ಬೇಟೆ ಮುಂದುವರೆಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು FM 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
3: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
4: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
3: ಅಯ್ಯೋ, ಖುಷಿ ಪಡೋ ವಿಷಯ ಅಲ್ವಾ?
4: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
3: ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
4: ಸದ್ಯ ಈಗ ಸಮಾಧಾನ ಆಯ್ತು.
5: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಟಿಜಿ ಲಿಂಗಪ್ಪ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ. ಹಾಡಿದ್ದಾರೆ ಡಾ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್.

0: ಕಷ್ಟದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಇದೀಗ ಪ್ರಸಾರವಾದ ಗೀತೆ ಚಂದ್ರಿಕಾ ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿದ್ದ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ್ದು. ಶ್ರೀರಾಮ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ.
2: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
3: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
2: ಅಯ್ಯೋ, ಖುಷಿ ಪಡೋ ವಿಷಯ ಅಲ್ವಾ?
3: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
2: ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
3: ಸದ್ಯ ಈಗ ಸಮಾಧಾನ ಆಯ್ತು.
4: ಲಿಟಲ್ ಗ್ಯಾಸ್ ಕಂಪನಿ, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.

ಇದೀಗ ಪ್ರಸಾರವಾಗುತ್ತಿರುವ ಗೀತೆ ಎಂ ಬಾಲಮುರಳಿ ಕೃಷ್ಣ ಹಾಗೂ ಪಿ ಲೀಲಾ ಅವರು ಹಾಡಿರುವ ನವಕೋಟಿ ನಾರಾಯಣ ಚಿತ್ರದ್ದು. ಪುರಂದರದಾಸರ ಅವರ ಸಾಹಿತ್ಯಕ್ಕೆ ಶಿವಪ್ರಸಾದ್ ಅವರ ಸಂಗೀತವಿದೆ.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 8:35ಕ್ಕೆ ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ ಭಟ್ ಅವರ ಮೋಹನ ವೀಣಾ ವಾದನವಿದೆ. 11:00ಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ. 12:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾದಿಗಳ್ಳಿ ಗೌರಮ್ಮ ಮತ್ತು ಸಂಗಡಿಗರಿಂದ ಮಾದೇಶ್ವರನ ಹಾಡು. 16:00ಗೆ ಮಹಿಳಾ ರಂಗ ಭೀಮನ ಅಮಾವಾಸ್ಯೆ ಕುರಿತು ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಜೆಪಿ ನಗರದ ವೈಷ್ಣವಿ ಮಹಿಳಾ ಸಮಾಜದ ಸದಸ್ಯರು. 100.6 ಸಮಯ 8:00 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Post finds mention in all the dailies today. Quoting the PM, the Asian Age writes, take Viksit Bharat vow on Independence Day. Center approves 1 billion 10 and 20 rupee polymer bank notes for field trials, headlines the Hindu. A headline in the Indian Express writes, amid pushback from opposition, government ready to refer FCRA bill to JPC. The Economic Times states, Fitch retains India growth outlook at stable. Robust growth and solid external finance fundamentals will balance fiscal and energy risks. Keeps credit rating at BBB. In a major move to deepen US-India bilateral space collaboration, NASA invites ISRO to Moon Base project, reports the Hindustan Times. The Times of India writes about a study stating with global rise in exposure to dangerous humid heat, India is emerging as the most affected country. Another headline in the same paper writes, no more plastic sachets for pan masala. Under the headline, women are second to none in India's skill-building vision. An op-ed in Hindustan Times writes about the fact that women comprise over 56% of certified candidates under Pradhan Mantri Kaushal Vikas Yojana, demonstrating that aspiration for technical mastery is universal. And finally, the Pioneer carries a story under the headline, Delhi unveils four tourism circuits, presenting the national capital as an integrated tourism experience and develop it as a destination city for a transit hub. And with that, it's back to you, Anuja.
1: Thank you, Tanvi. And now before we end the bulletin, the headlines once again. Union Home Minister Amit Shah to move the Kerala Alteration of Name Bill 2026 for consideration and passing in Rajya Sabha today to alter the name of Kerala. In Lok Sabha, Mines and Minerals Development and Regulation Amendment Bill to be tabled for consideration and passing. Prime Minister Narendra Modi to release autobiography of former President Ram Nath Kovind in New Delhi today. Vice President C.P. Radhakrishnan flags off Har Ghar Tiranga bike rally at Bharat Mandapam. Alert issued for heavy rainfall over East Rajasthan, Madhya Maharashtra, Odisha, Jharkhand and Gangetic, West Bengal today. And with that, we end the morning news. Have a nice day.
2: Akashavani Ayushvani Prayojita Karikrama ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ ವಾಣಿ
3: ಕೇಳುಗರಿಗೆಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಕ್ರಮ್ ಚಿಕ್ಕಮಗಳೂರು ಜಿಲ್ಲೆಯ ಜೋಡಿಲಿಂಗದಹಳ್ಳಿಯ ಆಯುಷ್ ವೈದ್ಯಾಧಿಕಾರಿ ಕರಾವಳಿ ಭಾಗದ ತುಳುವರಲ್ಲಿ ಒಂದು ವಿಶೇಷ ಆಚರಣೆ ಇದೆ ಇದಕ್ಕೆ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ ಆಟಿ ಅಮಾವಾಸ್ಯೆ ಅಂದರೆ ಆಷಾಢ ಅಮಾವಾಸ್ಯೆ ಎಂದರ್ಥ ಇದು ಆಷಾಢ ಮುಗಿದು ಶ್ರಾವಣ ಆರಂಭವಾಗುವ ಕಾಲ ನಮ್ಮೆಲ್ಲ ಹಬ್ಬ ಹರಿದಿನಗಳು ಈ ರೀತಿ ಋತುವಿನ ಬದಲಾವಣೆಯನ್ನು ಸೂಚಿಸಲು ನಾವು ಮಾಡುವಂತಹ ಆಚರಣೆಗಳಾಗಿವೆ ಹಾಗೆ ಈ ಆಟಿ ಅಮಾವಾಸ್ಯೆಯ ಕಷಾಯ ಸೇವನೆಯೂ ಸಹ ಆಷಾಢದಿಂದ ಶ್ರಾವಣಕ್ಕೆ ಬದಲಾಗುತ್ತಿರುವ ಪರಿಸರ ಸೂಚಕವಾದ ಒಂದು ಆಚರಣೆ ಆಗಿದೆ ಈ ಆಟಿ ಅಮಾವಾಸ್ಯೆಯ ಮಧ್ಯರಾತ್ರಿ ಅಥವಾ ಬೆಳಗ್ಗಿನ ಜಾವದಲ್ಲಿ ತುಳುವರು ಕಾಡಿಗೆ ತೆರಳಿ ಲಭ್ಯ ಇರುವ ಒಂದು ವಿಶೇಷ ಮರದ ಚಕ್ಕೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆದುಕೊಂಡು ಬಂದು ಕಷಾಯ ಮಾಡಿ ಸೇವಿಸುತ್ತಾರೆ ಈ ಮರಕ್ಕೆ ಹಾಲೆ ಮರ ಅಥವಾ ಮದ್ದಾಲೆ ಮರ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ ಇದನ್ನು ಆಯುರ್ವೇದದಲ್ಲಿ ಸಪ್ತಪರ್ಣ ಅಂತ ಸೂಚಿಸಿದ್ದಾರೆ ಈ ಹಿಂದೆ ಪದವಿ ಪಡೆದವರಿಗೆ ಗೌರವಾರ್ಥವಾಗಿ ಈ ಮರದ ಕೊಂಬೆಯನ್ನು ನೀಡುತ್ತಿದ್ದ ಕಾರಣ ಈ ಮರಕ್ಕೆ ಎಲ್ಸ್ಟೋನಿಯಾ ಸ್ಕೊಲಾರಿಸ್ ಎಂಬ ಹೆಸರಿದೆ ಈ ಮರದಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ ಆದ ಕಾರಣ ಇದನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸುವಂತಹ ಒಂದು ಪದ್ಧತಿಯನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ ಬೆಳಗಿನ ಜಾವದಲ್ಲಿ ಸಂಗ್ರಹಿಸಿ ತೆಗೆದುಕೊಂಡು ಬಂದಂತಹ ಹಾಲೆ ಮರದ ಚಕ್ಕೆಗೆ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಹಾಕಿ ತುಸು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ತಯಾರಿಸುತ್ತಾರೆ ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಮನೆಯ ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಸೇವಿಸಲು ನೀಡುತ್ತಾರೆ ಇದರಿಂದ ಅವರ ಆರೋಗ್ಯ ಸದೃಢವಾಗಿರುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಆಯುರ್ವೇದದ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಈ ಆಚರಣೆಯನ್ನು ನೋಡುವುದಾದರೆ ಆಯುರ್ವೇದದಲ್ಲಿ ಒಂದು ಋತು ಮುಗಿದು ಇನ್ನೊಂದು ಋತು ಆರಂಭವಾಗುವ ಕಾಲವನ್ನು ಋತು ಸಂಧಿ ಅಂತ ಕರೆಯುತ್ತಾರೆ. ಈ ಕಾಲದಲ್ಲಿ ಹವಾಮಾನದಲ್ಲಿ ಬದಲಾವಣೆಯಾಗುವ ಕಾರಣ ದೇಹವೂ ಸಹ ಹವಾಮಾನಕ್ಕೆ ತಕ್ಕಂತೆ ಹೊಂದಿಕೊಳ್ಳಲು ನಾವು ನಮ್ಮ ಆಹಾರ ವಿಹಾರಗಳನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕು.

0: ಆಗುತ್ತದೆ. ಈ ಆಟಿ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯಲ್ಲಿ ಆಷಾಢ ಮುಗಿದು ಶ್ರಾವಣ ಆರಂಭವಾಗುತ್ತದೆ, ಅಂದರೆ ಗ್ರೀಷ್ಮ ಋತು ಮುಗಿದು ವರ್ಷ ಋತು ಆರಂಭವಾಗುವ ದಿನ ಇದು. ಗ್ರೀಷ್ಮ ಋತುವಿನಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಅದು ಮುಗಿದು ವರ್ಷ ಋತು ಆರಂಭವಾಗುವ ಕಾರಣ ಶೀತದ ಅಂಶ ವಾತಾವರಣದಲ್ಲಿ ಹೆಚ್ಚಾಗುವುದರಿಂದ ಶರೀರಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ದೇಹ ಉಷ್ಣದಿಂದ ಶೀತಕ್ಕೆ ಹೊಂದಿಕೊಳ್ಳಲು ಬೇಕಾದಂತಹ ಅಂಶಗಳು ಈ ಸಪ್ತಪರ್ಣ ಅಥವಾ ಹಾಲೆ ಮರದ ಚಕ್ಕೆಯಲ್ಲಿದೆ. ಇದರೊಂದಿಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸಿನಂತಹ ವಿಶೇಷ ಪದಾರ್ಥಗಳನ್ನು ಸೇರಿಸುವುದರಿಂದ ಮಳೆಗಾಲದ ಅಂದರೆ ವರ್ಷ ಋತುವಿನ ಶೀತವನ್ನು ಎದುರಿಸಲು ದೇಹ ಸಜ್ಜಾಗುತ್ತದೆ. ಇನ್ನು ಆಯುರ್ವೇದದ ರೀತಿಯಲ್ಲಿ ನೋಡುವುದಾದರೆ ವಿಷಮ ಜ್ವರ, ಜಂತುಹುಳು, ಉಬ್ಬಸದಂತಹ ಕಾಯಿಲೆಗಳನ್ನು ನಿಗ್ರಹಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಕರುಳನ್ನು ಶುದ್ಧಿಗೊಳಿಸುತ್ತದೆ. ಇಂದಿಗೂ ಸಹ ಕರಾವಳಿಯ ಭಾಗದಲ್ಲಿ ಮನೆ ಮನೆಗಳಲ್ಲಿ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಒಂದು ಸಂಪ್ರದಾಯವಾಗಿ ಆಚರಿಸಲಾಗುತ್ತದೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಶಿಬಿರಗಳನ್ನು ಆಯೋಜಿಸಿ ಆಟಿ ಅಮಾವಾಸ್ಯೆಯ ದಿನ ಆಲೆಮರದ ಚಕ್ಕೆಯ ಕಷಾಯವನ್ನು ಜನರಿಗೆ ತಲುಪಿಸುವ, ಆರೋಗ್ಯ ಕಾಪಾಡುವ ಕೆಲಸವನ್ನು ತೊಡಗಿದ್ದಾರೆ. ಈ ಒಂದು ವಿಶಿಷ್ಟ ಆಚರಣೆಯು ಕರಾವಳಿಯ ಭಾಗದಿಂದ ಹಿಡಿದು ಕೇರಳ ಮತ್ತು ಗುಜರಾತಿನವರೆಗೂ ಇರುತ್ತದೆ. ನಾವು ಸಹ ಈ ಹಾಲೆ ಮರದ ಕಷಾಯವನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಟಿ ಅಮಾವಾಸ್ಯೆ ಮದ್ದಾಲಿಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:35. ಚಿತ್ರಗೀತೆಗಳ ಕಾರ್ಯಕ್ರಮ.
3: ಲಿಟಲ್ ಗ್ಯಾಸ್ ಕಂಪನಿಯಲ್ಲಿ ಈಗ 10 kg ಕಾಂಪೋಸಿಟ್ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಸಿಗುತ್ತೆ. ವೇಟ್ ಕಮ್ಮಿ, ಈಸಿ ಟು ಕ್ಯಾರಿ. ಗ್ಯಾಸ್ ಎಷ್ಟಿದೆ ಅಂತ ಕಣ್ಣಿಗೆ ಕಾಣುತ್ತೆ. ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಶಂಕರ್ ಮಹಾದೇವನ್ ಅವರು ಶ್ರೀ ಮಂಜುನಾಥ ಚಿತ್ರಕ್ಕಾಗಿ ಹಾಡಿರುವ ಗೀತೆ. ಶ್ರೀ ವೇದವ್ಯಾಸರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಈ ಸಂಜೆ 6:50 ಪ್ರಸಾರವಾಗಲಿರುವ ಕೃಷಿರಂಗ ರೇಷ್ಮೆ ರಂಗದಲ್ಲಿ ಕೇಳಿ ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ. ಹಿಪ್ಪು ನೇರಳೆಯ ರಸಹೀರುವ ಕೀಟಗಳ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರಾ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಿದುಳಿನ ಆರೋಗ್ಯ ಹಾಗೂ ಡಿಜಿಟಲ್ ಜೀವನ ಶೈಲಿ ಈ ಕುರಿತು ಮಾತನಾಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಸಹನಾ. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ.

0: ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕೇಳಿ ಮೆದುಳಿನ ಆರೋಗ್ಯ ಹಾಗೂ ಡಿಜಿಟಲ್ ಜೀವನ ಶೈಲಿ ಈ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಸಹನಾ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ವಿಜಯನಗರ ಮೈಸೂರು. ದಾಸವರೆಣ್ಯ ಶ್ರೀ ವಿಜಯದಾಸರು ಚಿತ್ರಕ್ಕಾಗಿ ವಿಜಯಾನಂದ್ ಅವರು ಹಾಡಿರುವ ಗೀತೆ ಶ್ರೀ ವಿಜಯದಾಸರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಡಿ ವಿಜಯಕೃಷ್ಣ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.

0: ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
0: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ ಎರಡ್ ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, ಎರಡ್ ಲಕ್ಷ
3: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
0: ಅರೇ,
4: ಕಟ್ ಮಾಡಿದ್ರು.
2: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
2: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
5: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಗಾದೆ ಜನಪದರ ಅನುಭವದ ಹೂರಣ.
9: ಗಾದೆ ಕವಿಪುಂಗವರ ಕಾವ್ಯರಸದ ತೋರಣ.
8: ಗಾದೆ ಕನ್ನಡ ಭಾಷೆಯ ಸೌಂದರ್ಯದ ಆಭರಣ.
10: ಮಲೆ ಮಲೆ ಮಾತಾಡಿ ಹುಳಿ ಕರಡಿ ಜೂಜಾಡಿ ಅಲ್ಲರದು ಕಾಳಿಂಗ ಮರೆಯಾಯಿತು.
9: ಮಾತಿನ ಒಡಲು ಮುತ್ತಿನ ಕಡಲು.
8: ಗಾದೆಗಳ ವಿಶೇಷತೆಯನ್ನು ಬಿಂಬಿಸುವ ಬಾನುಲಿ ಸರಣಿ.
11: ಕಬ್ಬಿನ ಗಣಿ ಡೊಂಕು ಅದರ ಹಾಲದು ಡೊಂಕಿ ರಸಿಕ ಪೇಳು.
9: ಪ್ರತಿ ಶನಿವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
8: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ಮಾತಿನ ಒಡಲು ಮುತ್ತಿನ ಕಡಲು.

ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 2025-26 ಸಾಲಿನ ಮೆಟ್ರಿಕ್ ನಂತರದ ದ್ವಿತೀಯ ಪಿಯುಸಿ, 3 ವರ್ಷದ ಪಾಲಿಟೆಕ್ ಡಿಪ್ಲೊಮೋ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸುಗಳನ್ನು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. ಇಲಾಖೆಯ ವೆಬ್ಸೈಟ್ https://sws.karnataka.gov.in, ಪ್ರೈಸ್ ಮನಿ ಕ್ಲೈಂಟ್ ಅಪ್ಲಿಕೇಶನ್ /ರಿಜಿಸ್ಟರ್ ಇಲ್ಲಿ ಪ್ರೋತ್ಸಾಹಧನ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆದಾಯ ಮಿತಿ ಇರುವುದಿಲ್ಲ. ಅರ್ಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಕ್ನಾಲೆಜ್ಮೆಂಟ್ ಪ್ರತಿಯನ್ನು, ಜಾತಿ ಪ್ರಮಾಣಪತ್ರ, ಆಧಾರ್ ಕಾರ್ಡ್, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಹಾಗೂ ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 252-0-9910, ಮತ್ತೊಮ್ಮೆ 252-0-910, ಮೈಸೂರಿನ ಎಸ್ಟಿಡಿ ಕೋಡ್ 0821. ಸಹಾಯಕ ನಿರ್ದೇಶಕರ ಗ್ರೇಡ್ 1 ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ವೃಷಭ ಚಿತ್ರದ ಗೀತೆ ಹಾಡಿದ್ದಾರೆ ಸುಖವಿಂದರ್ ಸಿಂಗ್ ಹಾಗೂ ಸಂಗಡಿಗರು. ಕಾವೀರ್ ಅವರ ಸಾಹಿತ್ಯಕ್ಕೆ ಸಾಮ್ ಸಿಎಸ್ ಅವರ ಸಂಗೀತವಿದೆ.

0: ನಮ್ಮ ಭೂಮಿಗೂ ನಮ್ಮ ಬದುಕಿಗೂ ಅವಿನಾಭಾವ ಸಂಬಂಧ.
1: ಬದುಕಿಗೆ ಆಶ್ರಯ ತಾಣವಾದ ಸಹನಾಮಯಿ ಭೂಮಿಯ ಮೇಲಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜವಾಬ್ದಾರಿ ಹಾಗೂ ಕರ್ತವ್ಯವೂ ಹೌದು.
0: ಕೇಳಿ ಭೂಮಿ ಬದುಕು ಬಾನುಲಿ ಸರಣಿ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10.
1: ಭೂಮಿಯ ಮೇಲೆ ಬದುಕು ಸಾಗಿಸುವ ನಾವು ಪರಿಸರವನ್ನ ಸ್ವಚ್ಛಂದವಾಗಿ ಕಾಪಾಡಿಕೊಂಡು ಆರೋಗ್ಯವಂತ ಸಮಾಜವನ್ನು ಸೃಷ್ಟಿಸಲು ಸಲಹೆಗಳನ್ನು ನೀಡುತ್ತಿದೆ ಬಾನುಲಿ ಸರಣಿ ಭೂಮಿ ಬದುಕು.
0: ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಈ ಬೆಳಗ್ಗೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಮೋಹನ ವೀಣಾ ವಾದನವಿದೆ. 1:20 ಬಿಎಸ್ ವಿಜಯ ರಾಘವನ್ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ರಾತ್ರಿ 8:15 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಶ್ರೀಪಾದ ಪಿನಾಕಪಾಣಿ ಅವರ ಹಾಡುಗಾರಿಕೆ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಸಿಎಸ್ ಜಯರಾಮನ್ ಅವರು ಹಾಡಿರುವ ಬೇಡರ ಕಣ್ಣಪ್ಪ ಚಿತ್ರದ ಗೀತೆ, ಎಸ್ ನಂಜಪ್ಪ ಅವರ ಸಾಹಿತ್ಯಕ್ಕೆ ಆರ್ ಸುದರ್ಶನಂ ಅವರ ಸಂಗೀತವಿದೆ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು 9:30 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 9:05. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ.

ആകാശവാണി. ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. ಯುವ ಮಿತ್ರರೇ ನಮಸ್ಕಾರ. ಯುವ ಶಕ್ತಿ ಅಂದ್ರ ಅದು ಭೋರ್ಗರೆಯೋ ನೀರು ಇದ್ದಂಗ. ಅದಕ್ಕ ಅಣೆಕಟ್ಟು ಕಟ್ಟಿ ಆ ಹರಿವನ್ನ ಸರಿಯಾದ ದಾರಿಯೊಳಗ ಪ್ರವಹಿಸಿದ್ರ ಅದು ಅದ್ಭುತಗಳನ್ನ ಸೃಷ್ಟಿ ಮಾಡ್ತದ. ನಮ್ಮ ಭವಿಷ್ಯವನ್ನ ಸದೃಢಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತದ. ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರೊಳಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2000 ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನ ಅಂತ ಆಚರಿಸಬೇಕು ಅಂತ ಕರೆ ಕೊಡ್ತು. ಪ್ರಪಂಚದಾದ್ಯಂತ ಇರೋ ಯುವ ಸಮೂಹ, ಇವರ ಮೇಲೆ ಪ್ರಭಾವ ಬೀರೋ ವಿವಿಧ ಸಮಸ್ಯೆಗಳನ್ನ ಕೇಂದ್ರೀಕರಿಸಲಿಕ್ಕೆ ಈ ದಿನವನ್ನ ಆಚರಿಸಬೇಕು ಅಂತ ನಿರ್ಣಯ ಮಾಡಿದ್ರು. ಯುವ ಜನರೊಳಗ ಇರುವಂತಹ ಪ್ರತಿಭೆಯನ್ನ ಗುರುತಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ಅನೇಕ ಯುವ ಸಂಸ್ಥೆಗಳಿಗೆ, ಯುವ ಜನರಿಗೆ ಸರ್ಕಾರಗಳು ಅನುವು ಮಾಡಿಕೊಡ್ತಾವ. ಅನೇಕ ವಿಷಯಗಳ ಬಗ್ಗೆ ಸಂವಾದಗಳ ಮೂಲಕ ತಿಳುವಳಿಕೆ ಮೂಡಿಸೋದು, ಮುಖ್ಯ ನಿರ್ಧಾರಗಳನ್ನ ಕೈಗೊಳ್ಳುವುದರೊಳಗ ಯುವ ಜನರು ಮುಕ್ತವಾಗಿ ಭಾಗವಹಿಸೋದು, ಇವೇ ಮುಂತಾದ ಆಶಯಗಳೊಂದಿಗೆ ರಾಷ್ಟ್ರದ ವಿಶ್ವದ ಸುಸ್ಥಿರ ಅಭಿವೃದ್ಧಿಯೊಳಗ ಯುವ ಜನರು ಸಕ್ರಿಯವಾಗಿ ಒಳಗೊಳ್ಳುವಿಕೆಯ ಬಗ್ಗೆ ಉತ್ತೇಜಿಸುವ ದಿನವಾಗಿಯೂ ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ.

2026ರ ಅಂತಾರಾಷ್ಟೀಯ ಯುವ ದಿನದ ಧ್ಯೇಯವಾಕ್ಯ ವಿಭಿನ್ನ ಸನ್ನಿವೇಶಗಳು ಸಾಮಾನ್ಯ ಆಕಾಂಕ್ಷೆಗಳು ಎಲ್ಲಾ ಯುವಜನರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಮುನ್ನಡೆಸುವುದು. ಡಿಫ್ರೆಂಟ್ ಕಾಂಟೆಕ್ಟ್ಸ್ ಕಾಮನ್ ಎಸ್ಪಿರೇಷನ್ಸ್ ಅಡ್ವಾನ್ಸಿಂಗ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಯಂಗ್ ಪೀಪಲ್. ಜಾಗತಿಕವಾಗಿ ಯುವಜನರು ಬೇರೆ ರೀತಿಯ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನು ಎದುರಿಸ್ತಾ ಇರ್ತಾರೆ. ಆದ್ರೆ ಅವರೆಲ್ಲರೂ ಉತ್ತಮ ಆರೋಗ್ಯವನ್ನು ಪಡೆಯಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣ

0: ಸಮಯವನ್ನ ಪಡಿಬೇಕು, ಹಂಗನ ಸುಸ್ಥಿರ ಭವಿಷ್ಯದಂತಹ ಗುರಿಗಳನ್ನ ಹಂಚಿಕೊಳ್ಬೇಕು ಅನ್ನೋದನ್ನ ಉತ್ತೇಜಿಸುವಂತಹ ಯುವ ದಿನದ ಧ್ಯೇಯವಾಕ್ಯ ಇದು. ಈ ಅಂತಾರಾಷ್ಟ್ರೀಯ ಯುವ ದಿನ ಜಗತ್ತಿನಾದ್ಯಂತ ಇರುವ ಯುವಜನರು ಎದುರಿಸ್ತಾ ಇರೋ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಜಾಗೃತಿ ಮೂಡಿಸದ ಅಷ್ಟೇ ಅಲ್ಲ, ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸುವಲ್ಲಿ ಯುವಜನರು ಅಗತ್ಯ ಪಾಲುದಾರರು ಅನ್ನೋದರ ಅರಿವು ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತದೆ. ಈ ರೀತಿಯ ಜಗತ್ತಿನ ಸುಸ್ಥಿರ ಅಭಿವೃದ್ಧಿಯೊಳಗ ಯುವಜನರು ಸಮರ್ಥವಾಗಿ ತಮ್ಮ ಪಾಲುದಾರಿಕೆಯನ್ನ ನಿರ್ವಹಿಸಬೇಕು ಅಂತಂದ್ರ ಅವರು ಉತ್ತಮ ಶಿಕ್ಷಣವನ್ನ ಪಡಿಬೇಕು. ಒಂದು ವೇಳೆ ಅವರು ಆರ್ಥಿಕವಾಗಿ ಸಬಲರು ಆಗಿದ್ದಿಲ್ಲ ಅಂತಂದ್ರ ಅವರಿಗೆ ಅಂತಹ ಅವಕಾಶಗಳನ್ನ ನಾವು ಒದಗಿಸಿಕೊಡಬೇಕು. ಈ ನಿಟ್ಟಿನೊಳಗ ಒಂದು ಮಾತುಕತೆಯಾದ ಕೇಳೋಣ ಬರ್ರಿ ಯುವ ಮಿತ್ರರೇ. ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಷೇತ್ರದೊಳಗ ಶಿಕ್ಷಣ ಪಡೀಲಿಕ್ಕೆ ಇರುವಂತಹ ಅವಕಾಶಗಳು, ಈ ಬಗ್ಗೆ ಯುವ ಉತ್ಸಾಹಿ ವರುಣ್ ಜಿಆರ್ ಅವರೊಂದಿಗೆ ಮಾತುಕತೆಯಾದ ಕೇಳ್ರಿ. ನಮಸ್ಕಾರ ಯುವ ಶ್ರೋತೃಗಳೇ. ಎಸ್ಎಸ್ಎಲ್ಸಿ ಆದ್ಮೇಲೆ ನಾ ಮುಂದೆ ಎಲ್ಲಿ ಹೋಗ್ಲಿ, ಪಿ ಯು ಸಿ ಆದ್ಮೇಲೆ ಏನ್ ತಗೊಳ್ಳಿ, ಆಹಾಹಾ, ತಲೆಯೊಳಗ ಸಿಕ್ಕಾಪಟ್ಟೆ ಪ್ರಶ್ನೆಗಳು, ಗಲಿಬಿಲಿ, ಮತ್ತ ಮನೆಯೊಳಗ ಪಾಲಕರ ಮಾತನ್ನು ಕೂಡ ಕೇಳಬೇಕು. ಅವರು ಒಮ್ಮೊಮ್ಮೆ ಇಲ್ಲೇ ಇದ್ದು ಓದು ಅಂತ ಹೇಳ್ತಾರ, ಇಲ್ಲ ಸಾಧ್ಯ ಆಗ್ತಿದ್ರೆ ಬೇರೆ ಊರಿಗೆ ಹೋಗಿ ತನಗ ಆಸಕ್ತಿ ಇರುವಂತಹ ಕೋರ್ಸ್ನೊಳಗ ಮುಂದುವರಿಯಬಹುದು. ಈ ಎಲ್ಲದರ ನಡುವೆ ನಾವು ಆಗಾಗ ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ, ತರಬೇತಿಗಳ ಬಗ್ಗೆ, ಆಮೇಲೆ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಅಂಥದೇ ಒಂದು ವಿಶೇಷವಾದಂತಹ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಲಿಕ್ಕೆ ಅವಕಾಶ ಇರುವಂತಹ ಒಂದು ವಿಷಯವನ್ನ ನಮ್ಮ ಯುವ ಶ್ರೋತೃಗಳಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರ ಯಾವ ದಾರಿಯಾದರೇನು, ಗುರಿಯು ಒಂದೇ ಅಲ್ಲವೇ, ಎಲ್ಲರ ಗುರಿಯೂ ಸುಸ್ಥಿರ ಭವಿಷ್ಯದತ್ತ. ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಇವರು ನಡೆಸುವಂತಹ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಒಳಗ ಒಂದು ಡಿಗ್ರಿ ಕೋರ್ಸ್, ಎರಡು ಡಿಪ್ಲೊಮಾ ಕೋರ್ಸ್ಗಳವ. ಅವು ಯಾವುವು, ಯಾವ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು, ಕೋರ್ಸ್ ಯಾವಾಗಿಂದ ಶುರು ಆಗ್ತದ, ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ವರುಣ್ ಜಿಆರ್ ಅವರು ಇವತ್ತ ನನ್ನ ಜೊತೆಗಿದ್ದಾರೆ. ನಮಸ್ಕಾರ ವರುಣ್.
1: ನಮಸ್ತೆ ಮೇಡಮ್.
0: ಇವತ್ತ ನಮ್ಮ ಯುವ ಮಿತ್ರರು ಎಸ್ಎಸ್ಎಲ್ಸಿ ಮುಗಿಸಿದವರಿದ್ದಾರೆ, ಪಿ ಯು ಸಿ ಮುಗಿಸಿದವರಿದ್ದಾರೆ. ನಮ್ಮ ಕೆಲವು ಯುವ ಮಿತ್ರರು ಆರ್ಥಿಕವಾಗಿ ಅಷ್ಟು ಸಬಲರಾಗಿರೋದಿಲ್ಲ, ಹಂಗಾಗಿ ನಾ ಮುಂದೆ ಏನ್ ಮಾಡ್ಬೇಕು, ನನ್ನಿಂದ ನನ್ನ ಪಾಲಕರಿಗೆ ತೊಂದರೆ ಆಗ್ಬಾರ್ದು ಅಂತ ಯೋಚನೆಗಳು ಕೂಡ ಇರ್ತಾವ. ಹಂಗಾಗಿ ಒಂದಷ್ಟು ಡಿಪ್ಲೊಮಾ ಕೋರ್ಸ್ ಮತ್ತ ಒಂದು ಬಿ ಎಸ್ ಸಿ ಎನ್ನುವಂತಹ ಕೋರ್ಸ್, ಆ ಬಗ್ಗೆ ನಿಮ್ಮಿಂದ ಮಾಹಿತಿ ಪಡ್ಕೋಬೇಕು ಅಂತ.
1: ಆಕ್ಚುಲಿ ಲಾಸ್ಟ್ 3 ಇಯರ್ಸ್ ಇಂದ ಈ ಕೋರ್ಸ್ ನ ನಾವು ಶುರು ಮಾಡಿದೀವಿ. ಇದ್ರಲ್ಲಿ ಬಂದ್ಬಿಟ್ಟು 3 ಕೋರ್ಸ್ಗಳು ನಾವು ಮಾಡ್ತಾ ಇದೀವಿ. ಒಂದು ಡಿಗ್ರಿ ಕೋರ್ಸ್ ಇದೆ, 2 ಡಿಪ್ಲೊಮಾ ಕೋರ್ಸ್ ಇದೆ ಮೇಡಮ್. ಮೊದಲನೇದು ಬಂದ್ಬಿಟ್ಟು ಬಿ ಎಸ್ ಸಿ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. ಇದು ಬಂದ್ಬಿಟ್ಟು ಒಂದು ಡಿಗ್ರಿ ಕೋರ್ಸ್ ಆಗಿರ್ತದೆ. 3 ವರ್ಷಗಳ ಕಾಲ ನಡೆಯುತ್ತೆ, ಅಂದ್ರೆ 36 ತಿಂಗಳು ನಡೆಯುತ್ತೆ.
0: ಎಲ್ಲ ಡಿಗ್ರಿಗಳ ತರಾನೇ 3 ವರ್ಷದ ಡಿಗ್ರಿ.
1: ಹೌದು ಮೇಡಮ್. ಸೊ ಇದರಲ್ಲಿ ಏನು ಅಂತಂದ್ರೆ, ಇವಾಗ ಯಾವ್ದೇ ಕೋರ್ಸ್ಗಳು ಮಾಡ್ತೀರಾ ಅಂದ್ರೆ ಫೀಸ್ ಕಟ್ಬಿಟ್ಟು ಎಲ್ಲರೂ ಲಕ್ಷಗಟ್ಟಲೆ ಅಥವಾ 1000 ಗಟ್ಟಲೆ ಅವರ ಶಕ್ತಿ ಪ್ರಕಾರ ಕೆಲವು ಕಾಲೇಜ್ಗಳಿಗೆ ಹೋಗಿ ಮಾಡ್ತಾರೆ. ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ, ಇದಕ್ಕೆ ಸಂಪೂರ್ಣ ಉಚಿತ ಕೋರ್ಸ್ ಇರುತ್ತೆ. ಆ ನಂತರ 36 ತಿಂಗಳುಗಳು ಕೂಡ ಶಿಷ್ಯ ವೇತನ ಅಂದ್ರೆ ಸ್ಟೈಫಂಡ್ಸ್ಗಳು 6,000 ರೂಪಾಯಿನಂತೆ ಸ್ಟೈಫಂಡ್ಸ್ ತಿಂಗಳ ತಿಂಗಳ ಬರುತ್ತೆ.
0: ವರುಣ್, ಮುಖ್ಯವಾದ ವಿಷಯ ಯಾವುದು, ಯಾವ ವಿಷಯದಲ್ಲಿ ಡಿಗ್ರಿ ಮಾಡಬಹುದು, ಡಿಪ್ಲೊಮಾ ಮಾಡಬಹುದು, ಅದನ್ನ ಹೇಳಿ.
1: ಬಿ ಎಸ್ ಸಿ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್, ಇದು ಬಂದು ಡಿಗ್ರಿ ಆಗಿರುತ್ತೆ, 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಎರಡನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು ಬಂದ್ಬಿಟ್ಟು 1 ವರ್ಷದ ಕೋರ್ಸ್ ಆಗಿರುತ್ತೆ. ಮೂರನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್, ಇದು ಕೂಡ ಬಂದ್ಬಿಟ್ಟು ಒಂದು ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ. ಆದ್ರೆ ಇದರ ವಿಶೇಷತೆ ಏನಂತಂದ್ರೆ, ಇದು 18-28 ವರ್ಷಗಳ ಆಗಿರುವಂತ ಯಾವುದೇ ವಿದ್ಯಾರ್ಥಿಗಳು ಮಾಡಬಹುದು. ಆನಂತರ ಇದು 2 ವರ್ಷದ ಕೋರ್ಸ್, ಇದನ್ನು ಕೂಡ 24 ತಿಂಗಳು ಕೂಡ ಸ್ಟೈಫಂಡ್ಸ್ ಗಳು ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಏನು ವಿಶೇಷತೆ ಅಂದ್ರೆ, ಇದಕ್ಕೆ 10ನೇ ತರಗತಿ ಆಗಿದ್ರೆ ಅಂತವ್ರಿಗೆ ತಗೊಂತ ಇದ್ವಿ.
0: ಈಗ ನಾನು ಫೀಸ್ ಕಟ್ಟಿ ಒಂದು ಕೋರ್ಸ್ ಕಲಿಬೇಕಂದ್ರೆ ಅಷ್ಟು ಶಕ್ತಿ ಇಲ್ಲ ನನಗೆ ಅನ್ನುವಂತಹ ಮಕ್ಕಳಿಗೆ ಎಷ್ಟು ಒಳ್ಳೆಯ ಕೋರ್ಸ್ ಇದು ಅಂತ. ಇದು ಡಿಪ್ಲೊಮಾ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್ ಅನ್ನುವಂಥದ್ದು. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡ್ರಿ. ಅಂದ್ರೆ ಈಗ ನನಗೇನ್ ಅನ್ನಿಸ್ತದೆ, ಕೆಲವೊಮ್ಮೆ ಒಂದೇನೋ ಡಿಗ್ರಿ ಮಾಡ್ಲಿಕ್ಕೆ ಹೋಗಿರ್ತಾರೆ ಮಕ್ಕಳು, ಅದು ಸರಿಯಾದ ಆಸಕ್ತಿ ಇಲ್ಲದೆ ಕಂಟಿನ್ಯೂ ಮಾಡದೇ ಇರಬಹುದು, ಡಿಸ್ಕಂಟಿನ್ಯೂ ಮಾಡಿರಬಹುದು. ಹಂಗಾಗಿ 18-28 ವರ್ಷದವರೆಗೆ ಅವರಿಗೆ ಈ ಕೋರ್ಸ್ ಮಾಡುವಂತ ಅಂದ್ರೆ ಡಿಪ್ಲೊಮಾ ಕೋರ್ಸ್ ಮಾಡುವಂತ ಒಂದು ಅವಕಾಶ ಅದ.
1: ಹೌದು ಮೇಡಮ್. ಇದು ಹೇಗ್ ರನ್ ಆಗುತ್ತೆ ಅಂತಂದ್ರೆ, 10ನೇ ತರಗತಿ ನೀವು ಹೇಳ್ದಾಗೆ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಗಿರುತ್ತೆ, ಇಲ್ಲಾಂದ್ರೆ ಮನೆಯಲ್ಲಿ ಆರ್ಥಿಕವಾಗಿ ಸಬಲ ಇರೋದಿಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಡೀಸ್ ಡಿಸ್ಕಂಟಿನ್ಯೂ ಆಗಿರುತ್ತೆ, ಅಂತವ್ರಿಗೋಸ್ಕರನೇ ಇದನ್ನ ಮಾಡಿದೀವಿ. ಇದು ಬಂದು 2 ವರ್ಷದ ಕೋರ್ಸ್ ಆಗಿರುತ್ತೆ. 18-28 ವರ್ಷ ಆಗಿರೋ ಅಂತ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಕಾಲ OJT ಮಾದರಿಯಲ್ಲಿ ಅವರಿಗೆ ಟ್ರೈನಿಂಗ್ ನೀಡ್ಬಿಟ್ಟು, ಆ ನಂತರ ಅವರಿಗೆ 6,000 ರೂಪಾಯಿ ಶಿಷ್ಯ ವೇತನ ಕೊಟ್ಟು, ಗಂಡು ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಆಗಿರುತ್ತೆ.

0: ಹೆಣ್ಣು ಮಕ್ಕಳಿಗೆ ಸಪರೇಟ್ ಆಗಿರುತ್ತೆ. ಉಚಿತ ಊಟ ಫೆಸಿಲಿಟಿ ಕೂಡ ಕೊಟ್ಕೊಂಡು ಅವ್ರಿಗೆ 2 ವರ್ಷದ ಕೋರ್ಸ್ ಮಾಡಿ ನಮ್ಮ ಕಡೆಯಿಂದಾನೆ ಪ್ರತಿಷ್ಠಿತ 5-star ಅಥವಾ 7-star ಹೋಟೆಲ್ಗಳಲ್ಲಿ ನಾವೇ ಪ್ಲೇಸ್ಮೆಂಟ್ಸ್ ಕೂಡ ಮಾಡಿಸ್ತೀವಿ ಮೇಡಮ್.
1: ಅದೇ ವಿಷಯಕ್ಕೆ ಬಂದೆ, ಕರ್ನಾಟಕದ ಯಾವ ಯಾವ ಸ್ಥಳಗಳಲ್ಲಿ ಈ ಕೋರ್ಸ್ ಗಳನ್ನ ಮಾಡಬಹುದು?
0: ಕರ್ನಾಟಕದ ಆದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾವು ಇದನ್ನ ಮಾಡ್ತಾ ಇದೀವಿ ಮೇಡಮ್.
1: ಸ್ಟೈಪಂಡ್ ವಿವರಗಳನ್ನ ಒಂದಷ್ಟು ಕೊಡ್ರಿ.
0: ಇವಾಗ ನಾನು 3 ಕೋರ್ಸ್ಗಳ ಬಗ್ಗೆ ಹೇಳಿದೆ. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ, ಇದು 36 ತಿಂಗಳುಗಳ ಕೋರ್ಸ್ ಇರುತ್ತೆ. ಸೊ ಈ 36 ತಿಂಗಳುಗಳು ಕೂಡ 6,000 ರೂಪಾಯಿನಂತ ವಿದ್ಯಾರ್ಥಿಗೆ ಪ್ರತಿ ತಿಂಗಳುಗಳು ಅವರಿಗೆ ಖಾತೆಗೆ ಅಮೌಂಟ್ ಜಮೆ ಆಗುತ್ತೆ. ಅದೇ ತರ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್ ಬಂದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಅದಕ್ಕೆ ಪ್ರತಿ ತಿಂಗಳು 12 ತಿಂಗಳುಗಳ ತನಕನು 6,000 ರೂಪಾಯಿ ಸ್ಟೇ ಫಂಡ್ಸ್ ಬಂದ್ಬಿಟ್ಟು ಆ ನಂತರ ಪ್ಲೇಸ್ಮೆಂಟ್ಸ್ ಕೂಡ ನಾವೇ ಮಾಡಿಸ್ತಾ ಇದೀವಿ.
1: ಹಾ, ಅದು ಮುಂದಿನ ವಿಷಯ. ಯಾಕಂದ್ರೆ ನೀವು ಮೊದಲಿಗೆ ಡಿಗ್ರಿ ಪೂರ್ಣ ಮಾಡ್ಕೋಬೇಕು ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಪೂರ್ತಿ ಮಾಡ್ಕೊಂಡ ಮೇಲೆ ವಿದ್ಯಾರ್ಥಿಗಳಿಗೆ ಮುಂದೆ ಉದ್ಯೋಗದ ವ್ಯವಸ್ಥೆ ಹೆಂಗಿರ್ತದ?
0: ಆಲ್ಮೋಸ್ಟ್ ಇವಾಗ ನಮ್ಮ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತೆ ಮೇಧಾವಿ ಸ್ಕಿಲ್ಸ್ ಅಕಾಡೆಮಿ ಆಲ್ಮೋಸ್ಟ್ 50+ ಪ್ರತಿಷ್ಠಿತ ಹೋಟೆಲ್ಗಳ ಜೊತೆ ನಾವು ಟೈಅಪ್ ಆಗಿದ್ದೇವೆ. ಇವಾಗ ನಾನೊಂದು ಬೇಸಿಕ್ ಡಾಟಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. 1 5-star ಅಥವಾ 7-star ಹೋಟೆಲ್ ಹೊಸದಾಗಿ ಓಪನ್ ಮಾಡಿದ್ರೆ ಅದಕ್ಕೆ ಮಿನಿಮಮ್ 200 ಜನ ಎಂಪ್ಲಾಯ್ಸ್ ಬೇಕಾಗ್ತಾರೆ. ಹೋಟೆಲ್ ಮ್ಯಾನೇಜರ್ ಇಂದ ಹಿಡಿದು ಶೆಫ್ ಇಂದ ಹಿಡಿದು ಸಬ್ ಸ್ಟಾಫ್ ಇಂದ ಹಿಡಿದು ಬೆಡ್ಡಿಂಗ್ ಮಾಡುವಂತ ಎಂಪ್ಲಾಯ್ಸ್ ಗಳಿಂದ ಹಿಡಿದು 200 ಜನ ಬೇಕಾಗ್ತಾರೆ ಮೇಡಮ್. ಇವಾಗ ಏನು 2047 ಒಳಗೆ ವಿಕಸಿತ ಭಾರತ ಡೆವಲಪಿಂಗ್ ಕಂಟ್ರಿ ಕಡೆಯಿಂದ ಡೆವಲಪ್ಡ್ ಕಂಟ್ರಿ ಕಡೆ ಸಾಗ್ತಾ ಇದೀವಲ್ಲ, ಇದರಲ್ಲಿ ವಿಕಸಿತ ಭಾರತ ಕಡೆ ನಾವು ಡೆವಲಪ್ಡ್ ಕಂಟ್ರಿ ಕಡೆ ಹೋಗ್ಬೇಕು ಅಂತಂದ್ರೆ ಮೇಜರ್ ಆಗಿ ಇಂಡಿಯಾ ಬೆಳಿಬೇಕಾದಂತದ್ದು ಟೂರಿಸಂ ಮತ್ತೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ.
1: ಹೌದು, ಪ್ರವಾಸೋದ್ಯಮದೊಳಗೆ ಇವತ್ತು ಮುಂದುವರಿಬೇಕಾಗಿದೆ.
0: ಅದಕ್ಕೋಸ್ಕರ ಈ ಕೋರ್ಸ್ ಯಾವತ್ತಿದ್ರೂ ನಿಮಗೆ ಒಳ್ಳೇದೇ ಆಗ್ತದೆ. ಯಾಕೆ ಅಂತಂದ್ರೆ AI ಬಂದ್ಬಿಟ್ಟು ನಿಮಗೆ ಎಂಪ್ಲಾಯ್ಸ್ ತೆಗ್ದಾಕ್ಬೋದು, ಅಂದ್ರೆ ಲೇ ಆಫ್ ಮಾಡಬಹುದು. ಬಟ್ ಇನ್ ಹೋಟೆಲ್ ಇಂಡಸ್ಟ್ರೀಸ್ ನೋ AI ಕ್ಯಾನ್ ರಿಪ್ಲೇಸ್ ಹ್ಯೂಮನ್. ಅಂದ್ರೆ ಯಾವುದೇ ತರದ AI ಬಂದ್ರೂ ಮನುಷ್ಯನಿಗೆ ಇದು ರಿಪ್ಲೇಸ್ ಮಾಡಕ್ಕೆ ಈ ಇಂಡಸ್ಟ್ರಿಯಲ್ಲಿ ಆಗೋದಿಲ್ಲ ಮೇಡಮ್.
1: ಪ್ರವಾಸೋದ್ಯಮ ಅನ್ನೋದು ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ ಉದ್ಯಮ ಇದು. ಮತ್ತೆ ಈಗ ಕರ್ನಾಟಕದೊಳಗೆ ಸಾಕಷ್ಟು ಪ್ರವಾಸಿ ತಾಣಗಳವ, ಹಂಗಾಗಿ ಎಲ್ಲಿ ಪ್ರವಾಸಿ ತಾಣಗಳು ಇರ್ತಾವ ಅಲ್ಲಿ ಹೋಟೆಲ್ಗಳು ಇದ್ದೇ ಇರ್ತಾವ, ದೊಡ್ಡ ದೊಡ್ಡ ಹೋಟೆಲ್ಗಳು ಇರ್ತಾವ. ಹಿಂಗಾಗಿ ಪ್ರವಾಸೋದ್ಯಮಕ್ಕೂ ಕೊನೆನೇ ಇಲ್ಲ.
0: ಹೌದು,
1: ಇದರಲ್ಲಿ ಕೋರ್ಸ್ ಮಾಡೋದ್ರಿಂದ ಒಳ್ಳೆಯ ಭವಿಷ್ಯ ಆದ ಮಕ್ಕಳಿಗೆ ಅಂತ ಹೇಳಬಹುದು.
0: ಹೌದು ಮೇಡಮ್. ಅವ್ರು ಏನ್ ಬೇಸಿಕ್ ಕೇಳ್ತಾರೆ, ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡಿರಿ ಅಂತಾರೆ. ಆ ಬೇಸಿಕ್ ಕಮ್ಯುನಿಟೀಸ್ ಅವ್ರಿಗೆ ಫುಲ್ಫಿಲ್ ಮಾಡ್ಕೊಂಡ್ರೆ ಅವರಿಗೆ ವಿತಿನ್ ಕೋರ್ಸ್ ಕಂಪ್ಲೀಟ್ ಆಗಿ ವಿತಿನ್ 2-3 ಮಂತ್ಸ್ ಅಲ್ಲಿ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ತಾ ಇದೀವಿ ಮೇಡಮ್ ಎಲ್ಲ ಕಡೆ.
1: ಹೌದಲ್ಲ, ಮತ್ತೆ ಇದ್ರೊಳಗೆ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಕೂಡ ಅದ ಅಂತ ಹೇಳ್ತಿದ್ರಿ.
0: ಹೌದು ಮೇಡಮ್, ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಜೊತೆ NSDC ಅಂದ್ರೆ ಸ್ಕಿಲ್ ಇಂಡಿಯಾ ಅನ್ನೋದ್ ಕೇಳಿರ್ತೀರ, NSDC ಜೊತೆ ಟೈಅಪ್ ಆಗ್ಬಿಟ್ಟು ಈ ಕೋರ್ಸ್ ನ ನಡೆಸ್ತಾ ಇರೋದು ಮೇಡಮ್.
1: ಹೌದು, ಸ್ಕಿಲ್ ಇಂಡಿಯಾ ಅನ್ನೋದು ಒಂದು ಯೋಜನೆ ಇದು. ಈ ಯೋಜನೆಯ ಮುಖಾಂತರ ಅವರು ನಿಮಗೆ ಸಹಾಯ ಒದಗಿಸ್ತಾರೆ.
0: ಹೌದು ಮೇಡಮ್. ಇವಾಗ ಏನಂತಂದ್ರೆ ಸ್ಕಿಲ್ ಇಂಡಿಯಾ ಅದು ಮೇಜರ್ ಆಗದೆ ಈ ಸರಿ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಏನಂತಂದ್ರೆ ಹೋಟೆಲ್ ಇಂಡಸ್ಟ್ರಿಗೋಸ್ಕರನೇ ಇಷ್ಟು ಬಜೆಟ್ ಅಮೌಂಟ್ ಅಂತ ತೆಗೆದಿಡ್ತಾರೆ. ಯಾಕೆ ಅಂತಂದ್ರೆ ಭೂಮಿ ಇರುವಂತಹ ಇಂಡಸ್ಟ್ರಿ ಫ್ಯೂಚರ್ ಅಲ್ಲಿ.
1: ಈಗ ಈ ಕೋರ್ಸ್ ಗಳು ಯಾವಾಗ ಶುರು ಆಗ್ತಾವ ಅದು ಮಾಹಿತಿ ಬೇಕು.
2: ರಿಜಿಸ್ಟ್ರೇಷನ್ ಅಥವಾ ಅಡ್ಮಿಷನ್ ಅನ್ನ ಕೊನೆ ದಿನಾಂಕ ಬಂದು September 1, 2026 ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಜಲ್ದಿ ರಿಜಿಸ್ಟ್ರೇಷನ್ಸ್ ಅಥವಾ ತಮ್ಮ ಅಡ್ಮಿಷನ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದ್ರೆ September 1, 2026 ಒಳಗೆ ತಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಕೊಂಡು ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ತಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ನ ಕಂಪ್ಲೀಟ್ ಮಾಡೋ ಮೂಲಕ ತಮ್ಮ ಕೆರಿಯರ್ ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ.
1: ವರುಣ್, ಈಗಾಗಲೇ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೊಂಡಾರ ಮತ್ತೆ ಎಷ್ಟು ಜನರಿಗೆ ಉದ್ಯೋಗ ಲಭಿಸಿದ?
0: ಇವಾಗ ಆಲ್ಮೋಸ್ಟ್ ಇದರಲ್ಲಿ 550,000 ಸ್ಟೂಡೆಂಟ್ಸ್ ರಾಜ್ಯಾದ್ಯಂತ ದೇಶಾದ್ಯಂತ ಇದನ್ನ ಇಲ್ಲಿ ತನಕ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ವರ್ಷ 20,000 ಆಕ್ಟಿವ್ ಸ್ಟೂಡೆಂಟ್ಸ್ ಇದ್ದಾರೆ. ಮುಂದಿನ ವರ್ಷಕ್ಕೆ ಬರೀ ಕರ್ನಾಟಕದಲ್ಲಿ 1,316 ಜನ ನಾವೇ ಇಲ್ಲಿ ತನಕ ಸ್ಟೂಡೆಂಟ್ಸ್ ಇದ್ ಮಾಡಿದೀವಿ. ಆಲ್ಮೋಸ್ಟ್ ಇನ್ನು 600-650 ಸ್ಟೂಡೆಂಟ್ಸ್ ಆದ್ಮೇಲೆ ನಾವು ಈ ಅಡ್ಮಿಷನ್ಸ್ ನ ಸ್ಟಾಪ್ ಮಾಡ್ತಾ ಇದೀವಿ ಮೇಡಮ್.
1: ಹೌದಲ್ಲ, ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವೆ ಅದ. ಮಕ್ಕಳು ಕಲಿಬೇಕು ಅಂತಂದ್ರೆ ಲಗೂನೇ ಅವರು ಅಪ್ಲೈ ಮಾಡ್ಕೊಳ್ಳಿ.
0: ಹೌದು ಮೇಡಮ್, ನಾವ್ ಯಾವ ತರ ಇದನ್ನ ನೋಡ್ತಾ ಇದೀವಿ ಅಂತಂದ್ರೆ ಇವಾಗ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಫಸ್ಟ್ ನಾವ್ ಇವಾಗ ರಿಜಿಸ್ಟರ್ ಆದ ನಂತರ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಮಾತ್ರ, ನಾನು ಬಂದೆ ಹೋದೆ ಅನ್ನಂತವ್ರಿಗೆ ನಾವು ಎಂಟರ್ಟೈನ್ ಮಾಡ್ತಾ ಇಲ್ಲ ಇದನ್ನ. ಯಾಕೆ ಅಂತಂದ್ರೆ ಇದನ್ನ ಎಷ್ಟೋ ಮನೆಯಲ್ಲಿ ಕಷ್ಟಗಳಿರುತ್ತೆ, ಎಷ್ಟೋ ಮನೆಯಲ್ಲಿ ತೊಂದರೆ ಇರುತ್ತೆ.
1: ನಿಜವಾದ ಅವಶ್ಯಕತೆ ಇದ್ದವರಿಗೆ ನೀವು ಮಾಡ್ಲಿಕ್ಕೆ ಹೇಳ್ತೀರಿ.
0: ಹೌದು, ಎಷ್ಟೋ ಜನ ಹೆಣ್ಮಕ್ಳು ವರ್ಷದಲ್ಲಿ ಆಗಿರೋರು ಹೇಳ್ತಾರೆ ನಮಗೆ ಇವಾಗ್ಲೂ, ನಮ್ ತಂದೆ ನಮ್ ಮನೇಲಿ ಮನೆ ಪರಿಸ್ಥಿತಿ ಸರಿಯಿಲ್ಲ, ನೀನ್ ಹೆಣ್ಮಗು ಅಂತ ಮನೇಲಿ ಕೂರಿಸ್ತಾ ಇದ್ರು, ನಮಗ್ ಬಂದಿ ಇವಾಗ ನೀವ್ ಫ್ರೀ ಆಗಿ ಎಜುಕೇಶನ್ ಕೊಟ್ಮೇಲೆ ನಮ್ದೊಂದು ಡಿಗ್ರಿ ಆಗ್ತಾ ಇದೆ ಅಂತ ಅವ್ರು ತುಂಬಾ ಥ್ಯಾಂಕ್ಫುಲ್ ಆಗಿದ್ದಾರೆ. ಅಂತವ್ರಿಗೆ ರೀಚ್ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಕಳಕಳಿ ಮೇಡಮ್.
1: ಹುಡುಗಿಯರು ಹುಡುಗರು ಇಬ್ರು ಕೂಡ ಅಪ್ಲೈ ಮಾಡ್ಕೋಬಹುದು
0: ಮೇಡಮ್. ಹೋದ ವರ್ಷದಲ್ಲಿ 48.5% ತನಕ ಹೆಣ್ಮಕ್ಳು ಅಡ್ಮಿಷನ್ಸ್ ಆಗಿದ್ದಾರೆ ಹಾಸ್ಪಿಟಲಿಟಿ. ಯಾಕೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಇವಾಗ ನೋಡಿರ್ತೀರಾ, ಏರ್ಪೋರ್ಟ್ ಲಾಂಜಸ್ ಗಳಿಗೆ ಹೋಗಿರ್ತೀರಾ, 5-star ಹೋಟೆಲ್ಸ್ ಗಳಿಗೆ ನೋಡ್ತೀರಾ, ಆಲ್ಮೋಸ್ಟ್ ಹೆಣ್ಮಕ್ಳೆ ಜಾಸ್ತಿ ಇರ್ತಾರೆ ಈ ಸೆಕ್ಟರ್.
1: ಹೌದು,
0: ಕರ್ನಾಟಕದಲ್ಲಿ 100,000+ ವಿದ್ಯಾರ್ಥಿಗಳಿದ್ದಾರೆ, ಅದ್ರಲ್ಲಿ ನಾವು ತಗೊಂತಾರೆ 2,000 ಜನಕ್ಕೆ ಮಾತ್ರ. ಹಾಸ್ಟೆಲ್ ಫೆಸಿಲಿಟೀಸ್ ಇಂದ ಹಿಡಿದು ಊಟದ ಫೆಸಿಲಿಟಿ ಇಂದ ಹಿಡಿದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ.
1: ಪ್ರವೇಶ

0: ಪಡಿಲಿಕ್ಕೆ ಇನ್ನು ಕೆಲವೇ ದಿನಗಳ ಅವಕಾಶ ಮಾತ್ರ ಅದ.
1: ಪಾಲಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು?
2: ನಿಮ್ಮ ಮನೆಯಲ್ಲಿ ಕೆಲವೊಬ್ರು ಪೇರೆಂಟ್ಸ್ ಗಳು ನಿಮಗೆ ಯಾವುದೇ ತರ ಹಣಕಾಸಿನ ತೊಂದರೆ ಇರೋದಿಲ್ಲ, ನೀವು ಇದ್ ಮಾಡ್ತೀರಾ, ನೀವು ಎಷ್ಟೇ ಲಕ್ಷ ಗಟ್ಟಲೆ ಫೀಸ್ ಕಟ್ತೀರಾ, ಬಟ್ ಕೆಲವೊಬ್ರು ಮನೇಲಿ ಏನಾಗುತ್ತೆ, ತುಂಬಾ ಪ್ರಾಬ್ಲಮ್ ಇದೆ ಅಂತ ಮನೇಲಿ ಕೂರಿಸ್ಕೊಳ್ಳೋ ಬದಲು ಇಂತ ಒಳ್ಳೊಳ್ಳೆ ಕೋರ್ಸ್ ಗಳು, ಇದೇ ತರ ಸುಮಾರು ಕೋರ್ಸ್ ಗಳಿದೆ ನಿಮ್ ಮಕ್ಳಿಗೆ ಓದಿಸಿ. ಯಾಕೆ ಅಂತಂದ್ರೆ ನಿಮ್ದು ಏನೇ ತೊಂದರೆ ಇದ್ರು ಮಗುಗೆ ಒಂದು ಬೇಸಿಕ್ ಡಿಗ್ರಿ ಅನ್ನೋದು ಇತ್ತು ಅಂದ್ರೆ ಅವ್ರೆಲ್ಲೇ ಹೋದ್ರು ಸರ್ವೈವ್ ಆಗ್ತಾರೆ. ಕಾಂಪಿಟೇಷನ್ ಅನ್ನೋದು ಯಾವುದೇ ಸೆಕ್ಟರ್ ಹೋದ್ರು ತುಂಬಾ ಇದೆ, ಬಟ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಅಲ್ಲಿ ಬೈ ಗಾಡ್ಸ್ ಗ್ರೇಸ್ ಇನ್ನೂ ಅಷ್ಟು ನಿಮಗೆ ಕಾಂಪಿಟೇಷನ್ ಅನ್ನೋದಿಲ್ಲ. ಬೇಸಿಕ್ ಸ್ಯಾಲರಿ ಸ್ಟಾರ್ಟಿಂಗ್ ಬಿ ಎಸ್ ಸಿ ಮಾಡಿರಕ್ಕಂಥವ್ರಿಗೆಲ್ಲ 30,000 ಪ್ಲಸ್ ಅಮೌಂಟ್ ಕೊಡ್ತಾ ಇದ್ದಾರೆ ಎಲ್ಲ ಹೋಟೆಲ್ಗಳಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ, ಫ್ರೀ ಆಗಿ ಕೂಡ ನಾವು ಕೋರ್ಸ್ ಗಳನ್ನ ಕೊಡ್ತಾ ಇದೀವಿ. ನೀವು ಮುಂದೆ ಬಂದು ನಿಮ್ ಮಕ್ಳಿಗೆ ಕಳ್ಸಿಕೊಡಿ, ಯಾವುದೇ ರೀತಿ ತಲೆ ಕೆಡ್ಸ್ಕೋಬೇಡಿ, ನಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿ. ನಿಮಗೆ ಇದ್ರಲ್ಲಿ ಇನ್ನೂ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ, ನಿಮ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ನಮ್ಮ ಜೊತೆ ಬಂದು ಕುತ್ಕೊಂಡು ಮಾತಾಡಿ. ಯಾಕೆ ಅಂತಂದ್ರೆ ಒಂದು ಮಗುದು ಫ್ಯೂಚರ್ ಚೆನ್ನಾಗಾಯ್ತು ಅಂದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಕೋರ್ಸ್ ಮಾಡಿರೋದಕ್ಕೆ. ಇವಾಗ ಏನೋ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ಸೆಕೆಂಡ್ ಪಿ ಸಿ ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ನಾವು ಓದ್ಸಕ್ ಆ ಟೈಮಲ್ಲಿ ಆಗಿಲ್ಲ ಅಂತಂದ್ರೆ ಡಿವಾಕ್ ಅನ್ನೋದು ಒಂದು ಡಿಪ್ಲೊಮಾ ಮಾಡ್ತಾ ಇದೀವಿ. ಸೊ ಅದ್ರ 18-28 ವರ್ಷ ತನಕ ಎಲಿಜಿಬಿಲಿಟಿ ಇದೆ, ಮತ್ತೆ ಬರೀ 10th ಸ್ಟ್ಯಾಂಡರ್ಡ್ ಅಷ್ಟೇ ಬೇಕಿರೋದು ಅದಕ್ಕೆ. ಇದು ಮುಗಿತಿದ್ದಂಗೆ ಅವ್ರಿಗೆ ಕೆಲಸ ಕೂಡ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ಬಿಟ್ಟು ಅವರಿಗೆ ಬೇಸಿಕ್ ಡಿವಾಕ್ ಅಲ್ಲಿ ಕೂಡ 18-20,000 ಸ್ಯಾಲರಿ ಬೇಸಿಕ್ ಆಗಿ ಸಿಗ್ತಾ ಇದೆ. ಇವಾಗ ಹೇಗೆ ಶೆಫ್ಸ್ ಎಲ್ಲ ಆಲ್ಮೋಸ್ಟ್ ಐಟಿಸಿ ಅಲ್ಲಿ ಮಾಡಿರೋರೆಲ್ಲ ಔಟ್ ಆಫ್ ಕಂಟ್ರಿ ಕೂಡ ಹೋಗ್ಬಿಟ್ಟು ಇವಾಗ ದುಬೈ ಆಗ್ಲಿ ಇಲ್ಲಾಗ್ಲಿ ಆಲ್ಮೋಸ್ಟ್ 80,000-1.5 lakh ತನಕ ಮಾಡ್ತಾ ಇದ್ದಾರೆ. ಆ ತರ ನಮ್ಮ ಕರ್ನಾಟಕದಾದ್ಯಂತ ಇರೋ ಎಲ್ಲ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಳಿ, ಅವರು ಮುಂದೆ ಬರಲಿ.
0: ಈಗ ನಮ್ಮ ಗ್ರಾಮೀಣ ಭಾಗದ ಕೆಲವು ಪಾಲಕರಿಗೆ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಅವರಿಗೆ ಒಂದು ರೀತಿಯ ಅಳುಕು ಅದ ವರುಣ್. ಈಗ ಕರ್ನಾಟಕದ ಮುಖ್ಯ ಕೇಂದ್ರಗಳೇನವ, ಶಿವಮೊಗ್ಗ ಆಗಿರಬಹುದು, ದಾವಣಗೆರೆ ಆಗಿರಬಹುದು, ಹುಬ್ಬಳ್ಳಿ ಧಾರವಾಡ ಆಗಿರಬಹುದು, ಬೆಂಗಳೂರು ಮಂಗಳೂರು ಈ ಕಡೆ ಮಾತ್ರ ಕೆಲವಷ್ಟು ಹೋಟೆಲ್ಗಳವ. ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಇರ್ತಾರ ಅನ್ನೋ ಒಂದು ಭಾವನೆ, ಅವರಿಗೆ ಒಂದು ರೀತಿಯ ಅಳುಕು, ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
2: ಇವಾಗ ನನ್ನ ಮಗು ಬೇರೆ ಊರಲ್ಲಿ ಓದುತ್ತೆ, ಹಾಸ್ಟೆಲ್ ಇರುತ್ತೋ ಹೋಟೆಲ್ ಅಲ್ಲಿ ಇರುತ್ತೋ ಅವ್ರೆಲ್ಲಿ ಓದ್ತಾರೋ ಹಾಸ್ಟೆಲ್ಗೆ ಎಷ್ಟು ದೂರ ಹೋಗ್ಬೇಕು ಅನ್ನೋದೆಲ್ಲ ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗ್ದಾಕಿ. ಒಂದು ಸರಿ ಹೋಟೆಲ್ಗೆ ಅವ್ರು ಬಂದ್ರು ಅಂದ್ರೆ ಆ ಹೋಟೆಲಿನಲ್ಲೇ ಉಳ್ಕೊಳ್ಳುವಂತ ವ್ಯವಸ್ಥೆ ಇರುತ್ತೆ ಅವರಿಗೆ, ಆ ಹೋಟೆಲ್ ಅಲ್ಲೇ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ನಿಮ್ಮ ಮಕ್ಕಳು ಅವರ ಸುರಕ್ಷತೆ ನಮ್ಮ ಮುಖ್ಯ ಆದ್ಯತೆ ಆಗಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ತನಕ 5.5 lakh ಜನ ಸ್ಟೂಡೆಂಟ್ಸ್ ನಾವು ಟ್ರೈನ್ ಮಾಡಿದೀವಿ, ಒಬ್ಬರಿಗೂ ಕೂಡ ಇಲ್ಲಿ ತನಕ ಯಾವುದೇ ತರ ತೊಂದರೆ ಆಗೋ ತರ ನಾವು ಮಾಡಿಲ್ಲ ಮೇಡಮ್. ಪ್ರತಿಯೊಬ್ಬರು ಸೇಫ್ ಆಗಿ ಬಂದಿದ್ದಾರೆ, ಅವ್ರ ಕೆಲಸ ಮಾಡಿದ್ದಾರೆ, ಇದ್ ಮಾಡಿದ್ದಾರೆ. ನಾನು ಪೇರೆಂಟ್ಸ್ ಕೇಳೋದೇನಂತಂದ್ರೆ ಈ 3 ವರ್ಷಗಳ ಕಾಲ 2 ವರ್ಷಗಳ ಕಾಲ 1 ವರ್ಷಗಳ ಕಾಲ ಯಾವ್ಯಾವ ಕೋರ್ಸ್ ಇದೆಲ್ಲ, ಆ ಕೋರ್ಸ್ ಅನ್ನ ನಿಮ್ಮ ಮಕ್ಕಳಿಗೆ ಕಂಪ್ಲೀಟ್ ಮಾಡೋ ತರ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮನೆಯಿಂದ ಕಳ್ಸಿದ್ರೆ ಅವ್ರು ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಉಚಿತ ಊಟ ಕೊಟ್ಟಿದ್ದೀವಿ, ಉಚಿತ ವಸತಿ. ಇದಾದ ನಂತರನು ಸ್ಟೂಡೆಂಟ್ಸ್ ತಮ್ಮದೇ ಆದಂತ ಬಟ್ಟೆ ಇರ್ಬೋದು ಅಥವಾ ಶೂಸ್, ಸ್ಮಾಲ್ ಸ್ಮಾಲ್ ಖರ್ಚುಗಳಿರುತ್ತೆ, ಅದಕ್ಕೋಸ್ಕರ ಪ್ರತಿ ತಿಂಗಳು 6,000 rupees ಸ್ಟೇಫಂಡ್ ಗಳು ಕೊಡ್ತಾ ಇದೀವಿ. ಯಾಕೆಂತಂದ್ರೆ ಮನೆಗೆ ಫೋನ್ ಮಾಡ್ಬಿಟ್ಟು ಅವ್ರಿಗೆ ತೊಂದರೆ ಮಾಡೋದ್ ಬೇಡ, ಕಷ್ಟ ಇರ್ತದ ಕೆಲವೊಬ್ರು ಮನೆಯಲ್ಲಿ.
0: ಕಲಿಯುವಾಗನೇ ಸ್ಟೈಪಂಡ್ ಕೊಟ್ಟು ಕಲಿಸೋದು ಅಂತಂದ್ರೆ ಬಹಳ ಖುಷಿಯ ಸಂಗತಿ ಇದು. ನಮ್ಮ ಮಕ್ಕಳು ಮತ್ತೆ ಅವರ ಪಾಲಕರು, ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಕಡೆ ಗಮನ ಹರಿಸಬೇಕು. ಯಾರನ್ನ ಸಂಪರ್ಕಿಸಬೇಕು ಅನ್ನೋದಕ್ಕೆ ನಾವು ಫೋನ್ ನಂಬರ್ ಕೂಡ ಹೇಳ್ತೀವಿ, ಮತ್ತೆ ಅಡ್ರೆಸ್ ಕೂಡ ಕಾರ್ಯಕ್ರಮದ ಕೊನೆಗೆ ಹೇಳ್ತೀವಿ.
2: ಬೇರೆ ಕಡೆ ಎಲ್ಲ ಹೇಗಾಗುತ್ತೆ, ವರ್ಷಕ್ಕೆ 72,000-75,000 rupees ಫೀಸ್ ಕಟ್ತಾರೆ, ಬಟ್ ಇಲ್ಲಿ ಅದೇ 72,000 rupees ಓದಬೇಕಾದ್ರೆ ನಾವು ಕೊಡ್ತಾ ಇದೀವಿ.
0: ಗಳಿಸ್ತಾ ಇದ್ದಾರೆ, ಜೊತೆಗೆ ಓದ್ತಾ ಇದ್ದಾರೆ.
2: ಹೌದು, ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಪ್ರೆಷರ್ ಮಾಡಿ ಕಳ್ಸಿಕೊಡಿ, ಅವ್ರಿಗೆ ಉತ್ತೇಜನ ಮಾಡಿ. ಯಾಕೆ ಅಂತಂದ್ರೆ ಇವಾಗ ಹುಡುಗಾಟಿಕೆ ವಯಸ್ಸಿರುತ್ತೆ ಕೆಲವೊಬ್ರದು, ಅಂತವ್ರಿಗೆಲ್ಲ ಸ್ವಲ್ಪ ನೀವು ಸ್ಟ್ರಿಕ್ಟ್ ಮಾಡ್ಬಿಟ್ಟು ಕಳ್ಸಿಕೊಟ್ರೆ ಇದ್ರದೆಲ್ಲ ಮಕ್ಕಳಿಗೆ ಇದ್ ಮಾಡಿ ಅಂತ ಹೇಳಿ.
0: ಈಗಾಗಲೇ 5.5 lakh ವಿದ್ಯಾರ್ಥಿಗಳು ತರಬೇತಿಯನ್ನ ತಗೊಂಡಾರ ವರುಣ್, ಅವರ ಸ್ಪಂದನೆ ಹೆಂಗದ?
2: ತುಂಬಾ ಜನ, ನಾ ಅದೇ ಅವಾಗ್ಲೇ ಹೇಳ್ದಾಗೆ, ಹೆಣ್ಮಕ್ಳು ಕೆಲವೊಬ್ರು ನಮ್ಮ ಮನೇಲಿ ಇಷ್ಟೊತ್ತಿಗೆ ಡಿಸ್ಕಂಟಿನ್ಯೂ ಮಾಡಿಸಿದ್ರು ಮದ್ವೆ ಮಾಡಿಸ್ಬಿಟ್ಟಿರ್ತಿದ್ರು ನಮ್ಗೆ, ಆತರ ಆಗ್ತಾ ಇತ್ತು, ನಿಮ್ ಕಡೆಯಿಂದ ನಮಗೆ ಒಂದು ಡಿಗ್ರಿ ಕೋರ್ಸ್ ಅನ್ನೋದಾಯ್ತು ಅನ್ನೋದು ಹೇಳ್ತಾರೆ. ಕೆಲವು ಸ್ಟೂಡೆಂಟ್ಸ್ ಗಳು ಮನೇಲಿ ತುಂಬಾ ತೊಂದರೆ ಇತ್ತು ಸರ್, ನಾನು ಡಿಸ್ಕಂಟಿನ್ಯೂ ಮಾಡ್ಕೊಂಡಿದ್ದೆ, ಓದಕ್ಕೆ ಆಲ್ಮೋಸ್ಟ್ 26 years ಆಯ್ತು, ಯಾವುದೇ ಕೋರ್ಸ್ ಗೆ ಎಲಿಜಿಬಿಲಿಟಿ ಇರ್ತಾ ಇರ್ಲಿಲ್ಲ, ಬಟ್ ಈ ಡಿವಾಕ್ ಇಂದ ನನಗೆ ತುಂಬಾ ಒಳ್ಳೇದಾಯ್ತು ಅಂತಾರೆ. ಇವನ್ ಒಬ್ಬ ನಮ್ ಕಡೆಯಿಂದ ಶೆಫ್ ಆದ ಹುಡುಗ, ಇವಾಗ ITCL ಆತ 82,000 rupees ಜಸ್ಟ್ 1 year ಬ್ಯಾಕ್ ಪಾಸ್ ಔಟ್, 82,000 rupees ದುಡಿತಾ ಇದ್ದಾರೆ. ಸೊ ಏನು ಅಂತಂದ್ರೆ, ಫಸ್ಟ್ BSc ಮಾಡಿರಕ್ಕಂತ ಸ್ಟೂಡೆಂಟ್ಸ್ ಗಳಿಗೆ ಮೇಜರ್ ಆಗಿ ಬಂದು 2 job roles ಮೇಲೆ ನಾವು ಮೇಜರ್ ಆಗಿ ಕೆಲಸ ಮಾಡಿಸ್ತಾ ಇದೀವಿ. ಒಂದ್ ಬಂದ್ಬಿಟ್ಟು ಹೋಟೆಲ್ ರೀಜನಲ್ ಮ್ಯಾನೇಜರ್, ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಆ ನಂತರ ಸ್ಟೇಟ್ ಮ್ಯಾನೇಜರ್ ಈ ತರ. ಇನ್ನೊಂದ್ ಬಂದ್ಬಿಟ್ಟು ಹೆಡ್ ಶೆಫ್, ಆಮೇಲೆ ಸಪೋರ್ಟಿಂಗ್ ಶೆಫ್, ಈ ತರ ಜಾಬ್ ರೋಲ್ ಇರುತ್ತೆ ಮ್ಯಾಮ್ BSc ಗೆ. ಸೊ ಇದಕ್ಕೆ ಬೇಸಿಕ್ ಸ್ಯಾಲರಿಸ್ ಬಂದ್ಬಿಟ್ಟು 30,000+ ಕೊಡ್ತಾ ಇದಾರೆ. ಆ ನಂತರ ಏನಿದೆ, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು 1 ವರ್ಷದ ಕೋರ್ಸ್ ಇದೆ, ಇದಕ್ಕೆ 20,000-25,000 ತನಕ ಬರ್ತಾ ಇದೆ. ಇದರಲ್ಲಿ ಹೇಗೆ ಅಂತಂದ್ರೆ ಹಾಸ್ಪಿಟಾಲಿಟಿ ಮ್ಯಾನೇಜರ್, ಆನಂತರ ಸಬ್ ಶೆಫ್ ಗಳು, ಈ ತರ ರಿಸೆಪ್ಷನಿಸ್ಟ್, ಈ ತರ ಜಾಬ್ ರೋಲ್ಸ್ ಗಳು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್ ಹಾಗೂ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ, ಈ 2 diplomas ಬರುತ್ತೆ ಮೇಡಮ್.
0: ವಿದ್ಯಾರ್ಥಿಗಳು ಈ ಕೋರ್ಸ್ ಮಾಡುವಾಗ ಅವರ ಒಂದು ದಿನಚರಿ ಯಾವಾಗ ಶುರು ಆಗ್ತದ ಅದನ್ನು ಕೂಡ ಸ್ವಲ್ಪ ಹೇಳ್ರಿ.
2: 9 ಗಂಟೆಯಿಂದ ಶುರು ಆಗ್ಬೋದು ಬಿಟ್ಬಿಟ್ಟು 7 o'clock ತನಕ ಇರುತ್ತೆ. ಇನ್ ಬಿಟ್ವೀನ್ 2 hours ಗ್ಯಾಪ್ ಇರುತ್ತೆ, ಮಧ್ಯಾಹ್ನ 1 to 3 ತನಕ ಅವ್ರಿಗೆ ಗ್ಯಾಪ್ ಕೂಡ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ನಾವು ಇದನ್ನ OJT ಮಾಡಲ್ ಅಲ್ಲಿ ರನ್

0: ಕೆಲಸ ಮಾಡಿದನು ಓದ್ತಾ ಓದ್ತಾ. ಈತ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಾನೆ, ಈತಂಗ ಆ ಎಕ್ಸ್ಪೀರಿಯನ್ಸ್ ಇದೆ, ಹಿ ಕ್ಯಾನ್ ರನ್ ಹೋಟೆಲ್ ಅಂದ್ರೆ ಈತ ಮಾಡಬಹುದು ಅದನ್ನ ಅನ್ನೋ ಒಂದು ನಂಬಿಕೆ ಇರುತ್ತೆ ಮೇಡಮ್.
1: ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಈ ಕೋರ್ಸ್ ಅನ್ನ ಕಲಿತಾ ಇದ್ದಾರೆ ಅಂತ ಅನಿಸ್ತದ?
0: 80% ತುಂಬಾ ಆಸಕ್ತಿಯಿಂದ ಇದ್ ಮಾಡ್ತಾ ಇದಾರೆ. ಇನ್ನು 20% ಹುಡುಗಾಟಿಗೆ ಇದ್ದೇ ಇರುತ್ತೆ, ಟೀನೇಜ್ ಅನ್ನೋದು ಇರುತ್ತಲ್ಲ. ಅದ್ರಲ್ಲಿ ಹೇಗೆ ಅಂತಂದ್ರೆ ಕೆಲವೊಬ್ರಿಗೆ ನಾವು ಸ್ವಲ್ಪ ಪುಷ್ ಕೊಡಬೇಕಾಗತ್ತೆ, ಕೆಲವೊಬ್ರಿಗೆ ಹೇಗಾಗತ್ತೆ ಅಂತಂದ್ರೆ ಮನೆ ನೆನಪಾಗತ್ತೆ ಅಂತ ಮನೆಗೆ ಹೋಗ್ಬೇಕು ಅಂತಾರೆ. ಸೊ ಅಂತ ಟೈಮಲ್ಲಿ ಪೇರೆಂಟ್ಸ್ ಹೆಲ್ಪ್ ನಾವು ಕೇಳ್ತೀವಿ, ಮಗುಗೆ ಆಲ್ಮೋಸ್ಟ್ ಇವಾಗ ಒಂದು ವರ್ಷ ಕಂಪ್ಲೀಟ್ ಮಾಡಿದೆ ಇದ್ ಮಾಡಿ ಅಂತ.
1: ವಿದ್ಯಾರ್ಥಿಗಳು ತಮ್ಮ ಊರಿಂದ ಬೇರೆ ಕಡೆ ಹೋಗಿರ್ತಾರಲ್ಲ, ಒಂದ್ ರೀತಿ ಒಳಗೆ ಹೋಮ್ ಸಿಕ್ನೆಸ್ ಅಂತ ಇರ್ತದೆ, ಅದನ್ನೆಲ್ಲ ಯಾವ ತರ ನೀವು ಮ್ಯಾನೇಜ್ ಮಾಡ್ತೀರಿ?
0: ಸೊ ನಾವು ಅಂತ ಮಕ್ಕಳಿಗೆ ಸ್ವಲ್ಪ ಇವಾಗ ಎವ್ರಿ ಮಂತ್ ನಾವು ಒಂದು ಎಲ್ಲರಿಗೂ ಕೂರಿಸ್ಕೊಂಡು ಮಾತಾಡ್ತೀವಿ, ಏನ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದಾರೆ, ನಮ್ ಕಡೆಯಿಂದ ಏನ್ ಬೆಟರ್ಮೆಂಟ್ ಆಗ್ಬೇಕು ಅಂತ ಎಲ್ಲ ಮಕ್ಕಳಿಗೂ ಮಾತಾಡಿಸ್ತಾ ಇದೀವಿ. ಅವ್ರಿಗೂ ಆಚೆ ಹೋಗ್ಬೇಕು ಅದು ಇದು ಅನ್ನೋದೆಲ್ಲ ಇರುತ್ತೆ, ಬಟ್ ನಾವು ಅಲ್ಲೇ ಹೋಟೆಲ್ ಅಲ್ಲೇ ಒಂದ್ ವೀಕ್ಲಿ ಒನ್ಸ್ ಅವ್ರಿಗೆ ರೆಸ್ಟ್ ಕೊಡ್ತೀವಿ. ಅವ್ರ ಹೋಟೆಲ್ ಹಾಸ್ಟೆಲ್ ಅಲ್ಲೇ ಅವ್ರಿಗೆ ಟಿವಿ ಫೆಸಿಲಿಟೀಸ್ ಇರುತ್ತೆ, ಅಂತದೆಲ್ಲ ಅವ್ರು ಯೂಸ್ ಮಾಡ್ಕೋಬಹುದು. ಇವಾಗ ಗುಡ್ ಮ್ಯಾಮ್, ಎಲ್ಲ ಚೆನ್ನಾಗ್ ಆಗ್ತಾ ಇದೆ.
1: ಇಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಅಂದ್ರೆ BSc ಆಗಿರಬಹುದು ಅಥವಾ ಡಿಪ್ಲೊಮಾ ಆಗಿರಬಹುದು, ಅದನ್ನ ತಗೊಂಡು ಹೋಗಿ ಬೇರೆ ಕಡೆ ಏನ್ ಕೆಲಸ ಮಾಡ್ತಾ ಇದಾರಲ್ಲ, ಅವರು ಈ ಮಕ್ಕಳಿಗೆ ಈಗ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾರ?
0: ಹೌದು ಮೇಡಮ್, ಖಂಡಿತ. OJT ಮಾಡೆಲ್ ಅಲ್ಲಿ ಏನ್ ರನ್ ಆಗ್ತಾ ಇದೆಲ್ಲ, ಮುಂಚೆ ಆ ಹೋಟೆಲ್ ಅಲ್ಲಿ ನಮ್ಮ ನಾವ್ ಯಾವ್ದಾವ್ದು ಹೋಟೆಲ್ಗಳಲ್ಲಿ ಇವಾಗ ಕೋರ್ಸ್ ನಡೆಸ್ತಿದೀವಲ್ಲ, ಅದೇ ಹೋಟೆಲ್ ಅಲ್ಲಿ ಎಂಪ್ಲಾಯ್ ಜಾಯ್ನ್ ಆಗಿರೋರು ಸುಮಾರು ಜನ ಇದಾರೆ. ಇವಾಗ ಏನ್ ಇವಾಗ ನಾವು ಕಳ್ಸಿಕೊಡ್ತೀವಲ್ಲ ಆ ಮಕ್ಕಳಿಗೆ, ನಮ್ಮ ಹತ್ರ ಕೋರ್ಸ್ ಜಾಯ್ನ್ ಆಗಿ ಆ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಇವ್ರಿಗೆ ಟ್ರೈನ್ ಕೂಡ ಮಾಡ್ತಾರೆ ಮೇಡಮ್.
1: ಹಾ ನೋಡ್ರಿ, ಅದಕ್ಕೆ ಕೇಳದೆ ನಾನು, ಅಂದ್ರೆ ಇಲ್ಲಿ ಕಲ್ತವರೇ ಇರೋದ್ರಿಂದ ಅವರಿಗೆ ನಾನು ಇಲ್ಲೇ ಕಲ್ತಿದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಅವ್ರಿಗೆ ಕೊಡ್ತಾರೆ.
0: ಹೌದು ಹೌದು ಮೇಡಮ್,
1: ನನಗೆ ಒಂದು ಉದ್ಯೋಗ ಸಿಕ್ಕದ ಅಂತ ಅನ್ನುವಂತ.
0: ಹೌದು, ಏನಾಗುತ್ತೆ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ನಮ್ದು 98% ನಾವು ಪ್ಲೇಸ್ಮೆಂಟ್ ಮಾಡಿಸ್ತಾ ಇದೀವಿ ಮೇಡಮ್ ಎಲ್ಲ. ಇನ್ನೊಂದು ಏನಾಗ್ತದೆ ಅಂದ್ರೆ ಆ ಮಗು ಚೆನ್ನಾಗಿ ಇದ್ ಮಾಡ್ತಾ ಇರೋದ್ ನೋಡ್ಬಿಟ್ಟು ಆ ಹೋಟೆಲ್ ಅವರೇ ನಮ್ಮ ಹತ್ರನೇ ಇರ್ಲಿ ಮಗು, ಈ ಸ್ಯಾಲರಿ ಕೊಡ್ತೀವಿ, ಈ ಪ್ಯಾಕೇಜ್ ಕೊಡ್ತೀವಿ ಅಂತ ಆ ಹೋಟೆಲ್ ನವರೇ ಮುಂದೆ ಬರ್ತಾ ಇದಾರೆ. ನಾವು ಬೇರೆ ಕಡೆ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಳಕಿನ ಮುಂಚೆನೆ ಮೊನ್ನೆನು ಹಂಗೆ ಆಯ್ತು, ಆಲ್ಮೋಸ್ಟ್ 7-8 ಜನ ತುಂಬಾ ಚೆನ್ನಾಗಿ ಇದ್ ಮಾಡ್ತಿದ್ರು ಅಂದ್ರೆ ಅವ್ರು ಅಲ್ಲೇ ಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ರು. ಆ ತರ ಎಲ್ಲ ಆಗ್ತಾ ಇದೆ ಮೇಡಮ್. ತುಂಬಾ
1: ಅಂದ್ರೆ ಇದು ಒಂಥರ ಮಕ್ಕಳಿಗೆ ಉತ್ತೇಜನ ನೀಡುವಂತದ್ದು ಈ ಎಲ್ಲಾ ವಿಷಯಗಳು. ಹಾಗಾಗಿ ಈಗ ಮೇಧಾವಿ ಯೂನಿವರ್ಸಿಟಿ ಅವರು ನೀಡ್ತಾ ಇರುವಂತಹ ಈ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯ, ಅದರ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಪಡ್ಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಹಾಗಾಗಿ ಈಗ ಅವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಅಥವಾ ವಿಳಾಸ ಅವೆಲ್ಲವನ್ನು ವಿವರವಾಗಿ ತಿಳಿಸಿಕೊಡಿ.
0: ದಯವಿಟ್ಟು ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ, 9480218024848 18248 9480218248
1: ನಾನೊಮ್ಮೆ ಹೇಳಿಬಿಡ್ತೀನಿ ಅವರಿಗಾಗಿ, 9480218248 9480218248 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಮತ್ತ ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್
0: ಈ ನಂಬರ್ ಕಾಲ್ ಮಾಡಿದ್ಮೇಲೆ ಆ ಮಗು ಜೊತೆ ನಾವು ಫೋನ್ ಅಲ್ಲಿ ಒಂದ್ಸರಿ ಮಾತಾಡ್ಬಿಟ್ಟು ಅವ್ರಿಗೆ ರಿಜಿಸ್ಟ್ರೇಷನ್ ಲಿಂಕ್ ಅಥವಾ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಕಳ್ಸಿಕೊಡ್ತೀವಿ. ಸೊ ನಾವು ಫೋನ್ ಮಾಡಲ್ಲ ಅಂತಂದ್ರೆ ಅಂತವ್ರಿಗೆ ಮೇಲ್ ಐಡಿ ಕೂಡ ಇದೆ, ಅದು ನಾನು ಒಂದ್ಸರಿ ಹೇಳ್ತೀನಿ, AARYACHARITABLETRUSTSHIVAMOGGA@gmail.com ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, AARYACHARITABLETRUSTSHIVAMOGGA@gmail.com
1: ಆರ್ಯ ಚಾರಿಟೇಬಲ್ ಟ್ರಸ್ಟ್ ಶಿವಮೊಗ್ಗ ಅಟ್ ಜಿಮೇಲ್ ಡಾಟ್ ಕಾಮ್ ಅನ್ನುವಂಥದ್ದು ನಿಮ್ಮ ಇಮೇಲ್.
0: ಇದರಲ್ಲೂ ಕೂಡ ಜಸ್ಟ್ ಒಂದು ಹಾಯ್ ಅನ್ನೋ ಮೆಸೇಜ್ ಕಳಿಸಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರು ಕೂಡ ನಮ್ಮ ಸ್ಟಾಫ್ ನಿಮಗೆ 24 ತಾಸು ಒಳಗಡೆ ರಿಪ್ಲೈ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ, ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನ ಮಾಡ್ಕೊಂತಾರೆ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಅಥವಾ QR ಕೋಡ್ ನ ನಿಮಗೆ ಕಳ್ಸಿಕೊಡ್ತಾರೆ. ಅದನ್ನ ನನಗೆ ತುಂಬಾ ಬರೋದಿಲ್ಲ ಸರ್, ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಹೆಸರು, ನಿಮ್ಮ ವಿಳಾಸ, ನೀವು 10th ಕಂಪ್ಲೀಟ್ ಮಾಡಿದ್ ಯಾವಾಗ, ಸೆಕೆಂಡ್ PUC ಮಾಡಿದ್ರೆ ಸೆಕೆಂಡ್ PUC ಯಾವಾಗ ಆಗಿರೋದು, ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ರೆ, ಯಾವ ಕಾಲೇಜ್ ಅಲ್ಲಿ ಓದಿರ, ಬೇಸಿಕ್ ಕ್ವಶನ್ಗಳು, ಸಣ್ಣ ಸಣ್ಣ ಕ್ವಶನ್ಗಳು ಕೇಳ್ತಾರೆ, ಅದಷ್ಟು ನೀವು ಇದ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಗುತ್ತೆ ಮೇಡಮ್.
1: ವಿದ್ಯಾರ್ಥಿಗಳು ಯಾವ್ಯಾವ ದಾಖಲೆಗಳನ್ನ ತರಬೇಕು?
0: ಒಳ್ಳೆ ಕ್ವಶನ್ ಮೇಡಮ್. ಇದಕ್ಕೆ ಮೇನ್ ಆಗಿ ಬಂದ್ಬಿಟ್ಟು 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಮತ್ತೆ ಡಿಗ್ರಿ ಎರಡು ಕೋರ್ಸ್ ಗಳಿಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಅವರ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಆ ನಂತರ ಅವರ ಆಧಾರ್ ಕಾರ್ಡ್, ಇದಿಷ್ಟು ಮೇಜರ್ ಆಗಿ ಬೇಕಾಗುತ್ತೆ ಮೇಡಮ್.
1: ಇನ್ನೊಂದೇ ವಿಶೇಷವಾದ ಮಾಹಿತಿ ಅಂದ್ರೆ ಡಿಗ್ರಿ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ ತಗೋತೀರಿ ಮತ್ತೆ ಈ ಡಿಪ್ಲೊಮಾ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ?
0: ಡಿಗ್ರಿಗೆ ನಾವು ಇವಾಗ ಅನ್ಕೊಂಡ್ರೆ 1200 ಜನ ಡಿಗ್ರಿಗೆ, ಡಿಪ್ಲೊಮಾ ಕೋರ್ಸಸ್ ಗೆ 400 ಜನ ತಗೋಬೇಕಂತ ಇದೀವಿ. ಆಲ್ಮೋಸ್ಟ್ ಇವಾಗ ಎಲ್ಲಾ ಸೇರ್ಬಿಟ್ಟು 1300+ ಆಗಿದೆ, ಇನ್ನೂ 650 ವಿದ್ಯಾರ್ಥಿಗಳಿಗೆ ತಗೋತಾ ಇದೀವಿ. ಇನ್ ಕೇಸ್ ತುಂಬಾ ವಿದ್ಯಾರ್ಥಿಗಳು ಬಂದ್ರು ಅಂತಂದ್ರೂ ಆಲ್ಮೋಸ್ಟ್ ನಾವು ಸೌತ್ ಇಂಡಿಯಾ ಪೂರ್ತಿನೂ ಮಾಡ್ಬೇಕಂತ ಅನ್ಕೊಂಡಿದೀವಿ. ಬೇರೆ ರಾಜ್ಯಗಳಲ್ಲೂ ಪ್ಲೇಸ್ಮೆಂಟ್ ನಾವು ಹೋಗ್ತೀವಿ ಸರ್, ತೊಂದರೆ ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲೂ ನಾನು ಪ್ಲೇಸ್ಮೆಂಟ್ ಮಾಡ್ಕೊಡಕ್ ರೆಡಿ ಇದ್ದೀನಿ ಮೇಡಮ್.
1: ಬಹಳ ಒಳ್ಳೆಯ ಮಾತು ವರುಣ್, ಬಹಳ ಖುಷಿ ಆಯ್ತು.

0: ನಮ್ಮ ವಿದ್ಯಾರ್ಥಿಗಳು ಮತ್ತ ಪಾಲಕರು ಪ್ರವಾಸೋದ್ಯಮ ಕ್ಷೇತ್ರದೊಳಗ ನಾನ್ ಮುಂದುವರಿಯಬೇಕು ಅಂತಂದ್ರ ದಯವಿಟ್ಟು ಅವರು ಈ ಡಿಗ್ರಿ ಮತ್ತ ಡಿಪ್ಲೊಮಾ ಕೋರ್ಸ್ ಗಳ ತರಬೇತಿಯನ್ನ ಪಡ್ಕೊಳ್ಳಿ, ಹಂಗಾಗಿ ಆ ಉದ್ಯಮದೊಳಗ ಅವರು ಮುಂದುವರಿಯಬಹುದು ಅನ್ನುವಂತಹ ಒಂದು ಭರವಸೆಯನ್ನ ಕೊಡ್ತಾ ಇದ್ದೀರಿ. ಸಾಕಷ್ಟು ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮೆದಾರರು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಹಂಗಾಗಿ ಹೋಟೆಲ್ ಉದ್ಯಮದೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ ಭವಿಷ್ಯವನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವರುಣ್ ಇಷ್ಟೊತ್ತು ಬಹಳ ಒಳ್ಳೆಯ ಮಾಹಿತಿಯನ್ನ ಕೊಟ್ರಿ. ನಿಮಗ ಎಲ್ಲರ ಪರವಾಗಿ ಧನ್ಯವಾದಗಳು. ಯುವ ಕ್ಷೇತ್ರದ ಉತ್ಸಾಹಿ ಮನಗಳಿಗೆ ತಮ್ಮ ಕಾಳಜಿ ಕಳಕಳಿಯನ್ನ ವ್ಯಕ್ತಪಡಿಸಲಿಕ್ಕೆ ಪ್ರತಿಭೆ ಕೊಡುಗೆಗಳನ್ನ ಪರಿಚಯಿಸಲಿಕ್ಕೆ ಒಂದು ವೇದಿಕೆಯನ್ನ ಒದಗಿಸಿಕೊಡುತ್ತದೆ ಈ ಅಂತಾರಾಷ್ಟ್ರೀಯ ಯುವ ದಿನ. ಯುವ ಶ್ರೋತೃಗಳಿಗೆ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶಾತಿ ಪ್ರಕ್ರಿಯೆ ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ, ನಿರ್ವಹಣೆ ಕುಮಾರ್ ಅಗಡಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:30. ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ಭಗೀರ ಚಿತ್ರದ ಗೀತೆ ಹಾಡಿದ್ದಾರೆ ಸಾಯಿ ವೇದ ವಾಗ್ದೇವಿ. ಕೆನ್ನಲ್ ರಾಜ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗ

0: ಬಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಜೆಪಿ ನಗರದ ವೈಷ್ಣವಿ ಭಜನಾ ಮಂಡಳಿಯವರಿಂದ ಭೀಮನ ಅಮಾವಾಸ್ಯೆ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು. ತಪ್ಪದೇ ಆಲಿಸಿ. ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಭೀಮನ ಅಮಾವಾಸ್ಯೆ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ.

ಕೇಳುಗರೇ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪು ನೇರಳೆಯ ರಸಹೀರುವ ಕೀಟಗಳ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಪೆಂಟಗಾನ್ ಚಿತ್ರದ ಗೀತೆ. ಹಾಡಿದ್ದಾರೆ ಸಂಗೀತ ಕಟ್ಟಿ ಹಾಗೂ ಸಂಗಡಿಗರು ಧನಂಜಯ್ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿ ಅವರ ಸಂಗೀತವಿದೆ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ವಾಣಿ ಜಯರಾಮ್ ಅವರು ಶ್ರೀ ನಂಜುಂಡೇಶ್ವರ ಮಹಿಮೆ ಚಿತ್ರಕ್ಕಾಗಿ ಹಾಡಿರುವ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ, ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:05ಕ್ಕೆ ವನಿತಾ ವಿಹಾರದಲ್ಲಿ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾ ಸುಧಾ ಶೆಟ್ಟಿ ಅವರಿಂದ ಭಾಷಣವಿದೆ. ಅನಂತರ ಕೃಷ್ಣವೇಣಿ ಕಿದೂರು ಅವರಿಂದ ಸಣ್ಣಕತೆ ಸಂಬಂಧಗಳ ನಡುವೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ. ಕಣ್ಣಪ್ಪ ಚಿತ್ರದ ಗೀತೆ ಹಾಡಿದ್ದಾರೆ ಮಧು ಬಾಲಕೃಷ್ಣ ಹಾಗೂ ಸಂಗಡಿಗರು. ಸ್ಟೀಫನ್ ಅವರ ಸಂಗೀತವಿದೆ. ವರದರಾಜ ಅವರ ಸಾಹಿತ್ಯ.

0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582, 251-5089, ಮೈಸೂರಿನ ಎಸ್ಟಿಡಿ ಕೋಡ್ 0821. ನೆನಪಿಡಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಕರೆ ಮಾಡಿ ಭಾಗವಹಿಸ್ತಿರಲ್ಲ.
1: ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ಮೈಸೂರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ವತಿಯಿಂದ ನೇರ ಸಂದರ್ಶನವನ್ನು ನಡೆಸುತ್ತಿದ್ದು, ಮೈಸೂರಿನ ಹೆಸರಾಂತ ಕಂಪನಿ ಫ್ಲಾನ್ಸಿ ಇಂಡಿಯಾ ಹೈ ಪರ್ಫಾರ್ಮೆನ್ಸ್

ಮೆಟೀರಿಯಲ್ಸ್ ಪ್ರೈವೇಟ್ ಲಿಮಿಟೆಡ್ ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ನೇಮಕಾತಿಗಾಗಿ ಇದೇ ತಿಂಗಳ 14ನೇ ತಾರೀಖಿನಂದು ಬೆಳಿಗ್ಗೆ 10 ಗಂಟೆಗೆ 18-34 ವರ್ಷ ವಯೋಮಿತಿಯ ಪುರುಷ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತಿದೆ. ಆಸಕ್ತ ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿ ಹಾಗೂ ಆಧಾರ್ ಕಾರ್ಡ್, ಸ್ವವಿವರವುಳ್ಳ ಒಂದು ಬಯೋಡಾಟಾ, ಈ ಪ್ರತಿಗಳೊಂದಿಗೆ ಫ್ಲಾನ್ಸಿ ಇಂಡಿಯಾ ಹೈ ಪರ್ಫಾರ್ಮೆನ್ಸ್ ಮೆಟೀರಿಯಲ್ಸ್ ಪ್ರೈವೇಟ್ ಲಿಮಿಟೆಡ್ ಫ್ಲಾಟ್ ನಂಬರ್ 311 ಹೆಬ್ಬಾಳ್ ಕೈಗಾರಿಕಾ ಪ್ರದೇಶ, ಮೇಟಗಳ್ಳಿ, ಮೈಸೂರು ಇಲ್ಲಿ ಹಾಜರಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9606965207. ಮತ್ತೊಮ್ಮೆ 9606965207. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ, ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿರುವ ಅಪೂರ್ವ ಸಂಗಮ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆ 10:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.
1: ಗೀರ್ವಾಣವಾಣಿ ಆತ್ಮೀಯ ಶ್ರೋತೃಗಳೇ, ಇದೇ ಗುರುವಾರ ಸಂಜೆ 4:30 ಪ್ರಸಾರವಾಗಲಿರುವ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಪ್ರಸ್ತುತ ದಿನಮಾನದಲ್ಲಿ ಸಂಸ್ಕೃತ ಭಾಷೆಯ ಪ್ರಾಮುಖ್ಯತೆ ಮತ್ತು ಅವಶ್ಯಕತೆ ಕುರಿತಾದ ಸಂವಾದ ಮೂಡಿಬರುತ್ತದೆ.

0: ಭಾಗವಹಿಸುತ್ತಾರೆ ವಿದ್ವಾನ್ ಕಿರಣ್ ಪಿ ಕೌಶಿಕ್.
1: ದಟ್ ಅನ್ನುವಂತಹ ಪದ ಇಂಗ್ಲಿಷ್ ಅಲ್ಲಿ ಏನಿದೆಯೋ ಅದು ತತ್ ಅನ್ನುವಂತಹ ಸಂಸ್ಕೃತ ಪದದಿಂದನೇ ಬಂದಿರೋದು. ಈ ರೀತಿ ಅನೇಕ ಪದಗಳು ಸಂಸ್ಕೃತದ ಮೂಲವೇ ಆಗಿರೋದ್ರಿಂದ ಭಾಷಾ ತಜ್ಞರು ಸಂಸ್ಕೃತವನ್ನ ಬಳಸ್ತಾ ಇದ್ದಾರೆ.
0: ಮರೆಯದೆ ಕೇಳಿ, ಇದೇ ಗುರುವಾರ ಸಂಜೆ 4:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
2: ಆಕಾಶವಾಣಿ ಮೈಸೂರು FM 100.6, ಸಮಯ 10:00. ಈಗ ಕೇಳೋಣ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ ಭಟ್ ಅವರ ಮೋಹನ ವೀಣಾ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ರಾಗ್ ಪಹಾಡಿ

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಮೋಹನ ವೀಣಾ ವಾದನವನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ರಾಗ್ ಭಾಗ್ಯಶ್ರೀ

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಮೋಹನ ವೀಣಾ ವಾದನ ಪ್ರಸಾರವಾಯಿತು. ಈ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಎಸ್ ಬಾಲಚಂದರ್ ಅವರ ವೀಣಾ ವಾದನ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಆಪ್ ಕಿ ಕಸಮ್ ಚಿತ್ರದ ಈ ಗೀತೆ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಿದುಳಿನ ಆರೋಗ್ಯ ಹಾಗೂ ಡಿಜಿಟಲ್ ಜೀವನ ಶೈಲಿ ಈ ಕುರಿತು ಮಾತನಾಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಸಹನಾ. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಗಮನಿಸಿ, ಈ ಸಂಜೆ 6:50ಕ್ಕೆ ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ, ಹಿಪ್ಪು ನೇರಳೆಯ ರಸ ಹೀರುವ ಕೀಟಗಳ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇನ್ನು ಮುಂದೆ ಕೇಳೋಣ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ, ಕವಿ ಪ್ರದೀಪ್ ಅವರ ಸಾಹಿತ್ಯವಿರುವ ಹರ್ ಹರ್ ಮಹಾದೇವ್ ಚಿತ್ರದ ಗೀತೆ. ಹಾಡಿದ್ದಾರೆ ಕಾಂಚನ್.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಮೈಸೂರಿನ ಜೆಪಿ ನಗರದ ವೈಷ್ಣವಿ ಭಜನಾ ಮಂಡಳಿಯವರಿಂದ ಭೀಮನ ಅಮಾವಾಸ್ಯೆ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು. ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಭೀಮನ ಅಮಾವಾಸ್ಯೆ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ.
1: ಕೇಳುಗರೆ ಗಮನಿಸಿ, ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾ ಲೋಕ. 65ನೇ ಅಂತರರಾಜ್ಯ ಅಥ್ಲೆಟಿಕ್ಸ್ ಪಂದ್ಯಾವಳಿಯಲ್ಲಿ ಮಹಿಳೆಯರ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಪ್ರಕೃತಿ ರೂಪರಾವ್ ಬಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಈಗ ಕೇಳೋಣ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ಅಜ್ನಬಿ ಚಿತ್ರದ ಗೀತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು

ಕೇಳುಗರೆ ಗಮನಿಸಿ, ಇದೇ ಭಾನುವಾರ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನವಜಾತ ಶಿಶುಗಳ ಆರೈಕೆ ಈ ಕುರಿತು ಚನ್ನಪಟ್ಟಣದ ಚಾಮುಂಡೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪೂಜಿತಾ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮರೆಯದೆ ಕೇಳಿ, ಇದೇ ಭಾನುವಾರ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ. ಈಗ ಕೇಳೋಣ ಅನ್ಪಡ್ ಚಿತ್ರದ ಗೀತೆ, ಹಾಡಿದ್ದಾರೆ ಲತಾ ಮಂಗೇಶ್ಕರ್.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಶಬ್ಬೀರ್ ಕುಮಾರ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಕೂಲಿ ಚಿತ್ರದ್ದು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 11 ಗಂಟೆ. ಇನ್ನು ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಸಖಿ ತೇಜಸ್ವಿನಿ ಗಿರೀಶ್. ಈಗ ಕಾರ್ಯಕ್ರಮ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದು ಒಂದು ಮಹತ್ವದ ದಿನ, ಅದು ಗ್ರಂಥಾಲಯ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ನಾಡಿನ ಖ್ಯಾತ ಗ್ರಂಥಾಲಯ ತಜ್ಞರಾಗಿದ್ದಂತಹ ರಂಗನಾಥ್ ಅವರ ಸವಿ ನೆನಪಿಗಾಗಿ ಈ ಗ್ರಂಥಾಲಯ ದಿನವನ್ನಾಗಿ ಮಾಡಲಾಗ್ತಾ ಇದೆ. ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬೇಕು, ಪುಸ್ತಕ ಪ್ರೀತಿಯನ್ನು ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೂರಾರು ವರ್ಷಗಳಿಂದ ಪುಸ್ತಕವನ್ನು ಕಣ್ಣ ಮುಂದೆ ಇಡ್ತಾ, ಪುಸ್ತಕವನ್ನು ನೋಡಿ ಮತ್ತು ಪುಸ್ತಕವನ್ನು ಓದಿ ಜ್ಞಾನಾರ್ಜನೆ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ಪರಂಪರಾನುಗತವಾಗಿ ಹೇಳ್ತಾ ಬರಲಾಗ್ತಾ ಇದೆ. ಬದಲಾದಂತಹ ಕಾಲಘಟ್ಟದಲ್ಲಿ ಓದುವ ಕ್ರಮ ಮತ್ತು ಪಠ್ಯಪುಸ್ತಕದ ಮತ್ತು ಪುಸ್ತಕದ ಬಗೆಗಿನ ಆ ಪ್ರೀತಿಯ ವಿಧಾನಗಳೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ತಂತ್ರಜ್ಞಾನ ಅಂತ ನಾವು ನೇರವಾಗಿ ಹೇಳಬಹುದು. ಆದರೆ ತಂತ್ರಜ್ಞಾನದ ಮೂಲಕ ನಮಗೆ ಯಾವುದೇ ರೂಪದಲ್ಲಿ ನಮಗೆ ಅಕ್ಷರಗಳು ಕಂಡಾಗ ಅದನ್ನು ಓದುವಂಥ ಕ್ರಮ ಮಾತ್ರ ಬೇರೆ ಆಗಿರೋದಿಲ್ಲ. ಓದುವಿಕೆ ಎನ್ನುವಂಥದ್ದು ಓದುವಿಕೆನೇ ಆಗಿರ್ತದೆ, ಆದರೆ ಓದುವ ವಿಧಾನ ಮಾತ್ರ ಬೇರೆ ಆಗಿರುತ್ತೆ. ಹೀಗೆ ಪುಸ್ತಕ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು. ಪುಸ್ತಕ ಅನ್ನುವಂಥದ್ದು ಅದೊಂದು ನಮ್ಮ ಜ್ಞಾನಾರ್ಜನೆಗೆ ಇರುವಂತಹ ಒಂದು ಸಾಧನ ಅಷ್ಟೇ ಅಲ್ಲ, ಅದು ನಮ್ಮ ಒಂದು ಸಂಸ್ಕೃತಿಯ ಪ್ರತೀಕವಾಗಿ ಅದು ಇರುತ್ತೆ. ಮತ್ತು ಒಂದು ಮನೆ ಅಂತಂದಾಗ ಒಂದು ಗ್ರಂಥಾಲಯ ಇರಲೇಬೇಕು. ಅದು ದೇವರ ಕೋಣೆಯಷ್ಟೇ ಅಮೂಲ್ಯವಾದದ್ದು, ಪವಿತ್ರವಾದದ್ದು ಅನ್ನುವಂತಹ ಭಾವನೆಯನ್ನು ಹಲವಾರು ಮಂದಿ ತಳೆದು ಮನೆಯನ್ನು ಕಟ್ಟಿಸುವ ಸಂದರ್ಭದಲ್ಲಿ ಒಂದು ಗ್ರಂಥಾಲಯವನ್ನು ಕೂಡ ಕಟ್ಟಿಸುವಂತಹ ಪರಿಪಾಠವನ್ನು ನಾವು ಲಾಗಾಯಿತಿನಿಂದ ನೋಡ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ಪುಸ್ತಕ ಅನ್ನುವಂಥದ್ದು ಅದು ನಮ್ಮ ಮಸ್ತಕಕ್ಕೆ ಸಿಗುವಂತಹ ಜ್ಞಾನ ಅಷ್ಟೇ ಅಲ್ಲ, ನಮ್ಮ ಹೃದಯ ವೈಶಾಲ್ಯತೆಯನ್ನು ಬೆಳೆಸುವಂತಹ ಸಾಧನ ಅನ್ನೋದನ್ನು ನಾವು ಮರಿಬಾರದು. ಇಂಥ ಮಹತ್ವದ ದಿನವನ್ನು ಇಂದು ಆಚರಣೆ ಮಾಡಲಾಗ್ತಾ ಇದೆ. ತಾವು ಕೂಡ ಆ ಪತ್ರಗಳನ್ನು ಬರೆದು ಕಳಿಸಿದಿರಿ, ಆ ಪತ್ರಗಳನ್ನು ಕೂಡ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಓದ್ತೇವೆ. ಹಾಗೆಯೇ ಮಿಂಚಂಚೆಯನ್ನು ಕೂಡ ತಾವು ಬರೆದು ಕಳಿಸಿದಿರಿ, ಮಿಂಚಂಚೆಯ ಸಂದೇಶಗಳನ್ನು ಕೂಡ ನಾವು ಓದ್ತೇವೆ. ಕರೆ ಮಾಡಿ ಕೇಳಿದಂತಹ ಕಾರ್ಯಕ್ರಮಗಳನ್ನು ಕುರಿತಂತೆ ನೇರವಾಗಿ ನಮ್ಮ ಜೊತೆ ನೀವು ಮಾತಾಡಬಹುದು. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಕೇಳುಗರೆ, ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-5582 ಮತ್ತೊಂದು 251-5089. ಮಿಂಚಂಚೆಗಾಗಿ ನಮ್ಮ ವಿಳಾಸ, ಮಿಂಚಂಚೆ ವಿಳಾಸ replyair@gmail.com. ಕೇಳುಗರೆ, ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಕರೆಗಳನ್ನು ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹೇಳಬಹುದು. ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ರೆಡಿಮೇಡ್ ಗಂಡ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಕಟ್ಟಿ ಅವರು ಈ ಗೀತೆಯ ಗಾಯಕರು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಪ್ರಸಾರ ಆಗ್ತಾ ಇರುವಂತಹ ಪತ್ರೋತ್ತರ ಕಾರ್ಯಕ್ರಮವನ್ನು ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ನನ್ನೊಡನೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ರೇಡಿಯೋ ಗೆಳತಿ ತೇಜಸ್ವಿನಿ ಗಿರೀಶ್ ಅವರು ಇದ್ದಾರೆ. ನಿಮ್ಮ ಪತ್ರಗಳನ್ನು ಓದ್ತಾರೆ, ಹಾಗೆಯೇ ನಿಮ್ಮ ಮಾತುಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಹಲೋ ಆಕಾಶವಾಣಿ,
1: ನನ್ನ ಆತ್ಮೀಯ ಬಂದು ಡಾಕ್ಟರ್ ಮೈಸೂರು ಉಮೇಶ್ ಅವರಿಗೆ ಹಾಗೂ ಸಹೋದರಿ ತೇಜಸ್ವಿನಿ ಗಿರೀಶ್ ಅವರಿಗೆ ಖ್ಯಾತನಿ ಸಂಸ್ಥೆ ಮಾಡುವ ಧನ್ಯವಾದಗಳು ಸ್ವಾಮಿ.
0: ನಮಸ್ಕಾರ ಹೇಳಿ ಸೋಮಶೇಖರ್ ಅವರೇ.
1: ಗ್ರಂಥದ ಇವತ್ತು ಗ್ರಂಥಾಲಯ ದಿನ, ರಂಗನಾಥ್ ಅವರಿಗೆ ನೀವು ಒಂದು ಧನ್ಯವಾದಗಳನ್ನ ಅರ್ಪಿಸಬೇಕು. ಹಾಗೆ ನಮ್ಮ ಪಾಂಡುಪುರದವರೇ ಆದಂತ ಬೇಕಾದಷ್ಟು ಪುಸ್ತಕಗಳನ್ನ ಭಂಡಾರನ್ನ ಇಟ್ಟು ಅವರು ಈಗ ಖ್ಯಾತಿ ಪಡೆದು ನಿಮ್ಮಿಂದ ಸಂದರ್ಶನ ಪಡೆದಂತ ನಮ್ಮ ಅಂಕೆಗೌಡರಿಗೂ ಸಹ ತಲುಪಿಸ್ಬೇಕು. ಹಾಗೇನೆ ಅಟ್ಟಿ ಅರಟೆ ಹೋದ ವಾರ ಬಹಳ ಸೊಗಸಾಗಿ ಬಂತು. ಕಮಲಕ್ಕನ್ ಅವರು ತನ್ನ ಮಗಳ ಮನೆಗೆ ಹೋಗಿ ಬಂದಂತ ವಿಚಾರನ ಬಹಳ ತೆಗೆದುಕೊಂಡು ಬಹಳ ಚೆನ್ನಾಗಿ ವಿವರಣೆ ನೀಡಿದ್ರಿ. ಚಂದ್ರಲೋಕದ ಬಗ್ಗೆ ಬಹಳ ವಿವರಣೆ ಕೊಟ್ರಿ. ನಾಟಕಗಳು ಬಹಳ ಚೆನ್ನಾಗಿ ಬರ್ತಾ ಇದ್ವಿ. ನಮ್ಮ ಇವರು ಶಾಂತ್ ಕುಮಾರ್ ಅವರು ಮತ್ತೆ ದಿಗ್ವಿಜಯ್ ಅವರು ನಿರ್ಮಾಣ ಮಾಡಿದಂತ ಎಲ್ಲಾ ನಾಟಕಗಳು ನಮ್ಗೆ ಮನ ಮುಟ್ಟುವಂತ ತಲುಪ್ತಾ ಇದ್ದೇವೆ. ಹಾಗೇನೆ ನಮ್ಮ ಕಾರ್ಯಕ್ರಮಗಳು ಒಂದೊಂದು ಮಿತಿ ಮೀರಿ ನಮಗೆ ತಲುಪ್ತಾ ಇರೋದು. ಕಾದಂಬರಿ ವಿಹಾರದಲ್ಲಿ ಬರ್ತಾ ಕೆನ್ನಯ್ಯ ಜಾಡಿನಲ್ಲಿ ಕತೆ ಒಂದು ವಿಚಿತ್ರವಾದ ತಿರುವನ್ನು ತಿಳ್ಕೊಂಡು ಅಷ್ಟು ಜೀವದ ಅಂಗನ್ನ ತೊರೆದು ತಮ್ಮ ಹೋರಾಟವನ್ನು ಕೊಟ್ಟು ಕಾಲದಲ್ಲಿ ನಮಗೆ ಆ ಕಾರ್ಯಕ್ರಮ ನೀಡ್ತಾ ಇರೋ ಶಾಂತಕುಮಾರ್ಗೆ ಮೊಗದೊಮ್ಮೆ ಧನ್ಯವಾದ ಹೇಳ್ಬೇಕು. ನೀವು ನಮ್ಮ ಹತ್ತಿರಡಿಯಲ್ಲಿ ನೀಡ್ತಾ ಇರೋ ಒಂದು ಸಂಭಾಷಣೆ ಕೇಳ್ತಾ ಇದ್ರೆ ಇನ್ನೊಂದು ಕೇಳ್ಬೇಕು ಅನ್ನೋಷ್ಟು ಅಭಿಲಾಷೆ ಕೇಳ್ತದೆ. ಹರಿಕತೆಗಳು ಹಾಗೆ ಐದು ನಿಮಿಷದ ಕಾರ್ಯಕ್ರಮ ಎಲ್ಲಾ ಕಾರ್ಯಗಳು ನಮ್ಗೆ ಬಹಳ ಮನಮುಟ್ಟುವಂತ ತಿಳಿಸ್ತಾ ಇದ್ರಿ. ಇದು ನಮ್ಗೆ ಇನ್ನೂ ಮನಮುಟ್ಟುವಂತ ಆಗ್ಬೇಕು. ಮತ್ತೆ ಕರ್ತವ್ಯ ನಿರ್ವಹಣೆಯಲ್ಲಿ ನಾವು ಕನ್ನಡನ ವಿಶ್ವ ಸಮೃದ್ಧಿ ಅಂತ ಹೇಳಿದ್ರು ತಪ್ಪಾಯ್ಕಿಲ್ಲ. ಕನ್ನಡನ ನಿಮ್ಮಿಂದ ಸ್ಪಷ್ಟವಾಗಿ ಮಾತಾಡೋದ್ರ ಕಲ್ತ್ಕೊಂಡು ಅದು ಅದ್ರ ಜೊತೆಗೆ ಕನ್ನಡ ಏನು ಎಂಬುದನ್ನ ಎತ್ತಿ ತೋರಿಸ್ಕೊಟ್ಟಂತದ್ದು ನಮ್ಮ ಆಕಾಶವಾಣಿ ಅಂತ ಈ ಮೂಲಕ ಹೇಳಿಕ್ ನಾ ತುಂಬಾ ಇಷ್ಟಪಡ್ತೀನಿ ಸರ್.
0: ಓಕೆ, ಧನ್ಯವಾದಗಳು ಸೋಮಶೇಖರ್ ಅವರೇ ಇಷ್ಟು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ ನಮಸ್ಕಾರ.
2: ಹಲೋ ಆಕಾಶವಾಣಿ.
3: ನಮಸ್ತೆ ಮೇಡಮ್, ನಾನು ಸೌಮ್ಯ ಎಸ್ಟೇಮ್ಲಿ ಮೈಸೂರಿನಿಂದ ಮಾತಾಡ್ತಿರೋದು.
2: ಸೌಮ್ಯ ಅವರೇ ಹೇಳಿ, ಯಾವ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತೀರಿ?
3: ಮೊದಲಿಗೆ ಎಸ್ ಜಾನಕಿ ಅವರ ಕುರಿತಾಗಿ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಅವರ ಒಂದು ಕಾರ್ಯಕ್ರಮ ಮೂಡ್ ಬಂತು, ತುಂಬಾ ಚೆನ್ನಾಗಿತ್ತು, ತುಂಬಾ ಒಂದು ಮನಮುಟ್ಟುವ ಆಗಿತ್ತು. ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡು ಪದೇ ಪದೇ ಕೇಳಿದೆ, ಅಷ್ಟು ಚೆನ್ನಾಗಿತ್ತು. ಮತ್ತೆ ಜಾನಕಿ ಅವರ ನಿಧನದ ಮಾರನೇ ದಿನ ಅವರದೇ ಹಾಡುಗಳ ಒಂದು ಗೀತ ನಮ್ಮನ 8:30 9:40 ಬಂತು. ಮತ್ತೆ ಆ ವಾರ ಎಲ್ಲನೂ ಆದಷ್ಟು ಎಸ್ ಜಾನಕಿ ಅವರ ಗೀತೆಗಳೇ ಪ್ರಸಾರ ಆಗ್ತಾ ಇತ್ತು. ನಾನು ಕಾಮನಬಿಲ್ಲಿಗೂ ಒಂದು ಸಂದೇಶ ಕಳಿಸಿದ್ದೆ, ಅವರೇ ಹಾಡಿದ ಸೀತಾ ಚಿತ್ರದ ಹಾಡಿನ ಸಾಲು, ಅಂದು ನೀನು ತೇಲಿಸಿದೆ ನಿನ್ನ ಹಾಡ ಹೊನಲಲ್ಲಿ, ಇಂದು ನಮ್ಮ ಮುಳುಗಿಸಿದೆ ಕಣ್ಣ ನೀರ ಕಡಲಲ್ಲಿ ಅಂತ ಹೇಳಿ ನಿಜಕ್ಕೂ ಒಂದು ಮಿಶ್ರ ಭಾವನೆ ನಮ್ಮಲ್ಲಿ ಮೂಡ್ ಬರ್ತಾ ಇತ್ತು ಮೇಡಮ್. ಯಾಕಂದ್ರೆ ಅವರ ಹಾಡುಗಳನ್ನ ಕೇಳ್ತಾ ಇದ್ರೆ ಮನಸ್ಸು ಅಷ್ಟು ಸಂತೋಷವಾಗ್ತಿತ್ತು, ಇನ್ನೊಂದು ಕಡೆ ಅವರನ್ನ ಕಳೆದುಕೊಂಡ ಒಂದು ದುಃಖ, ಎರಡರ ಒಂದು ಸಮ್ಮಿಶ್ರ ಭಾವನೆ ನಮ್ಗೆ ಮೂಡ್ ಬರ್ತಾ ಇತ್ತು. ಮತ್ತೆ ಉಮೇಶ್ ಸರ್ ಅವರೇ ನಮಸ್ಕಾರ.
0: ನಮಸ್ಕಾರ ಹೇಳಿ ಸೌಮ್ಯ ಅವರೇ.
3: ಈಗಷ್ಟೇ ತಾವು ಗ್ರಂಥಾಲಯದ ಕುರಿತಾಗಿ ಹೇಳಿದ್ರಿ, ಮತ್ತೆ ಸೋಮಶೇಖರ್ ಅವರು ಅಂಕೆಗೌಡರ ಕುರಿತಾಗಿ ಮಾತನಾಡಿದ್ರು, ತಮ್ಮ ಒಂದು ತಾವು ನಡೆಸಿಕೊಟ್ಟ ಸಂದರ್ಶನ ಕೇಳಿದೆ. ನಿಜಕ್ಕೂ ಅಂಕೆಗೌಡರ ಒಂದು ಕಾಯಕ ನಿಜಕ್ಕೂ ಶ್ಲಾಘನೀಯವಾಗಿರುವಂತದ್ದು. ಯಾಕಂದ್ರೆ ಅವರು ಓದೋದಕ್ಕೋಸ್ಕರ ಮೈಸೂರ್ವರೆಗೂ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಬರ್ತಾ ಇದ್ದೆ, ಯಾಕಂದ್ರೆ ದುಡ್ಡು ಕೊಟ್ಟು ಸಾರಿಗೆಯಲ್ಲಿ ಬರೋಷ್ಟು ಅನುಕೂಲ ಇರ್ಲಿಲ್ಲ ಅಂತ ಹೇಳಿ, ಅವರಂತೆಯೇ ಎಷ್ಟೋ ಜನ ಸಾಕಷ್ಟು ಜನ ಹಿಂದುಳಿದ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಇರ್ತಾರೆ, ಅಂತವ್ರಿಗೆ ತನಗೆ ಒದಗಿರುವಂತ ಪರಿಸ್ಥಿತಿ ಬರಬೇಡದು, ಅವ್ರಿಗೆ ಪುಸ್ತಕಗಳು ಸುಲಭವಾಗಿ ಲಭ್ಯವಾಗಬೇಕು, ಅವ್ರಿಗೆ ಜ್ಞಾನಾರ್ಜನೆ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅವರು ಎಷ್ಟೊಂದು ಪುಸ್ತಕಗಳನ್ನ ಸಂಗ್ರಹಿಸಿ ಪುಸ್ತಕ ಮಾಳಿಗೆಯನ್ನ ಮಾಡಿದ್ದಾರೆ. ಕಳೆದ ವಾರ ಕೇಳೋರೊಬ್ರು ಅದ್ರ ಬಗ್ಗೆ ಬೇರೆ ರೀತಿ ಟೀಕೆ ಮಾಡೋದು ನಿಜಕ್ಕೂ ಅದು ಸಲ್ಲದ್ದು. ಯಾಕಂದ್ರೆ ಅದು ಅವರ ಕಾಯಕನ ನಾವು ಶ್ಲಾಘಿಸ್ಬೇಕು. ಯಾಕಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ ನಗರಗಳಲ್ಲಿ ಬೇಕಾದಷ್ಟು ಪುಸ್ತಕ ವ್ಯವಸ್ಥೆ ಇದೆ ಇಲ್ಲಿರೋ ವಿದ್ಯಾರ್ಥಿಗಳು ಓದೋದಿಕ್ಕೆ, ಆದ್ರೆ ಹಳ್ಳಿ

0: ಕಾರ್ಡ್ಗಳಲ್ಲಿ ಅಂಕೆ ನೋಡುತ್ತಾರೆ ಎಷ್ಟೋ ಜನ ಈ ವಿದ್ಯಾರ್ಥಿಗಳಿರ್ತಾರೆ, ಅಂತವ್ರಿಗೆ ಬೆರಳಿಕೆ ಎಷ್ಟು ಜನಕ್ಕೆ ಉಪಯೋಗ ಆದ್ರೂ ಸಾಕು, ಅವರ ಒಂದು ಕಾಯಕಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಜಕ್ಕೂ ಅವ್ರನ್ನ ಹೊಗಳ್ಬೇಕು ಸರ್. ಮತ್ತೆ ದೇವನೂರು ಅವರ ಕಥೆಗಳ ಬಗ್ಗೆ ಹೇಳ್ಬೇಕಾದ್ರೆ ನಾಟಕಗಳ ಸರಣಿ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮೂಡಲ ಸೀಮೆಯಲ್ಲಿ ಕೊನೆಗಿಲೆ ಮುಂತಾದವು ಅನ್ನೋ ಒಂದು ನಾಟಕ ತುಂಬಾ ಚೆನ್ನಾಗಿ ಹೃದಯ ಸ್ಪರ್ಶೀಯವಾಗಿತ್ತು ಸರ್. ಅದರಲ್ಲಿ ಕೊನೆಯದಾಗಿ ನಿರೂಪಕರ ಧ್ವನಿಯಲ್ಲಿ ಜಿ ಶಾಂತಕುಮಾರ್ ಅವರು ಹೇಳ್ತಾರೆ, ರಂಗಪ್ಪ ಕುಸಿದು ಬಿದ್ದಾಗ ಅಯ್ಯೋ ಎಷ್ಟೋ ಜನ ರಂಗಪ್ಪಗಳು ಕಣ್ಣು ಕಾಣಿಸ್ತಾ ಇದಾರಲ್ಲ ನನ್ಗೆ ಅಂತ ಹೇಳ್ತಾರೆ. ನಿಜಕ್ಕೂ ಸರ್ ಈ ತರ ಎಷ್ಟೋ ಜನ ರಂಗಪ್ಪಗಳನ್ನ ನಾವು ನೋಡ್ಬೋದು ಸರ್. ಆರ್ಥಿಕ ಸಬಲತೆಯನ್ನು ಕಾಣದೆ, ಸಾಮಾಜಿಕ ಸಮಾನತೆಯನ್ನು ಕಾಣದೆ ತುಳಿತಕ್ಕೆ ಒಳಗಾದಂತ ರಂಗಪ್ಪಗಳನ್ನ ನಾವು ಎಷ್ಟೋ ಜನ ನೋಡ್ಬೋದು. ಇದನ್ನ ನಾನು ಕೇಳ್ಬೇಕಾದ್ರೆ ನನ್ಗೆ ಪಡವರಳ್ಳಿ ಪಾಂಡವರ ಚಿತ್ರದ ಕಣ್ಣ ಮುಚ್ಚಿ ಕುಳಿತರೆ ಕಾಣುವನೇ ನೀನೊಬ್ಬ ಶಿವನು, ಕಣ್ಣ ಬಿಟ್ಟು ಕಂಡರೆ ಕಾಣೋರು ನೂರಾರು ಶಿವರು ಅಂತ ಹೇಳಿ ಶಿವನ ಮುಂದೆ ನೈವೇದ್ಯದ ತಟ್ಟೆಯನ್ನಿಟ್ಟೆ, ಆ ತಟ್ಟೆಯಲ್ಲಿ ನಾ ಕಂಡೆ
1: ನೂರಾರು
0: ಹಸಿದ ಹೊಟ್ಟೆ, ಆ ಹೊಟ್ಟೆ ಕಾಣುವುದು ಎಂದು ಅನ್ನ ತುಂಬಿದ ತಟ್ಟೆ, ಆ ಹೊಟ್ಟೆ ಕಾಣುವುದು ಎಂದು ಅನ್ನ ತುಂಬಿದ ತಟ್ಟೆ ಅನ್ನೋ ಸಾಲು ತುಂಬಾ ಮನಸ್ಸಿಗೆ ಕಾಡ್ತಾ ಇತ್ತು, ನೋವು ಬರ್ತಾ ಇತ್ತು. ಮತ್ತೆ ದೀನ್ ದಯಾಳ್ ಉಪಾಧ್ಯಾಯರ ಮಾತುಗಳು ನೆನಪು ಬರ್ತಾ ಇತ್ತು, ನಮ್ಮ ರಾಷ್ಟ್ರದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಯಾವಾಗ ಆರ್ಥಿಕ ಸಬಲನಾಗ್ತಾನೆ, ಸಾಮಾಜಿಕ ಸಮಾನತೆಯನ್ನ ಕಾಣ್ತಾನೋ ಅಂದು ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ನಾವು ಹೇಳ್ಬೋದು. ಹೊರತು ಕೆಲವೊಂದಿಷ್ಟು ಪ್ರತಿಷ್ಠಿತ ಉದ್ಯಮಿಗಳನ್ನ ಅಥವಾ ಉದ್ಯಮವನ್ನ ತೋರಿಸಿ ನಾವು ಮುಂದಿರೋದೆ ರಾಷ್ಟ್ರ ಅಂತ ಹೇಳಕ್ ಆಗಲ್ಲ ಅಂತ ಹೇಳ್ತಿದ್ರು. ಈ ಸಾಲುಗಳು ದೇವನೂರು ಅವರ ಕಥೆಗಳಲ್ಲಿ ಎದ್ದು ಕಾಣಿಸ್ತಾ ಇತ್ತು ಸರ್. ಈ ತರ ಎಲ್ಲಾ ಒಂದು ವಿಚಾರಗಳು ಮನಸ್ಸಿಗೆ ಮೂಡ್ಬಂದು ಒಂದು ರೀತಿಯ ನೋವನ್ನು ಕೊಡ್ತಾ ಇತ್ತು. ದೇವನೂರು ಅವರ ಪ್ರತಿಯೊಂದು ಕಥೆಗಳು ಈಗ ನಾಟಕ ರೂಪದಲ್ಲಿ ಬರ್ತಾ ಇದೆಯಲ್ಲ ಸರ್, ಆ ಕಥೆಗಳು ಒಂದು ಹೈಲೈಟ್ ಏನು ಅಂದ್ರೆ ಈ ಕಥೆಯಲ್ಲಿ ಕಥೆಯ ವಿಷಯನೂ ತುಂಬಾ ಚೆನ್ನಾಗಿದೆ, ಮತ್ತೆ ಅದ್ಭುತವಾದ ಅಭಿನಯ ಪ್ರತಿಯೊಬ್ಬರದು ಅದ್ಭುತವಾದ ಅಭಿನಯ ನಾಟಕಗಳಲ್ಲಿ
1: ಹೌದು. ಯಾಕೆ ಅದು ನಮ್ಮ ಮನಸ್ಸಿಗೆ ತಾಕತ್ತೆ ಅಂತಂದ್ರೆ ಶೋಷಿತ ಸಮುದಾಯದ ಆ ಒಂದು ಕಣ್ಸ್ಪರ್ಶ ನಮಗೆ ಸಿಕ್ಕಾಗ ಅಥವಾ ಅದರ ನೇರ ಅನುಭವ ನಮಗೆ ಆದಾಗ ಆ ಕಣ್ಣಲ್ಲಿ ನೀರು ಬರುವಂಥದ್ದು ಸಹಜ. ಯಾಕೆಂತಂದರೆ ರಂಗಪ್ಪನ ದುಸ್ಥಿತಿ, ಕುಸಿದು ಬೀಳುವಂಥದ್ದು ಇಡೀ ಸಮುದಾಯದ ಕುಸಿತ ಆಗಿರ್ತದೆ. ದೇವನೂರು ಮಹಾದೇವ ಅವರ ಕಥೆಗಳೆಲ್ಲವೂ ಕೂಡ ಅವರ ಅನುಭವಜನ್ಯವಾದಂಥ ಕಥೆಗಳು ಅವೆಲ್ಲವೂ ಕೂಡ. ಆ ಸಮುದಾಯದ ತಲ್ಲಣಗಳು ಏನಿವೆ, ಆ ಸಮುದಾಯದ ಕನಸುಗಳು ಏನಿವೆ, ಆ ಸಮುದಾಯದ ಸಂಕಷ್ಟಗಳು ಏನಿವೆ, ಅವೆಲ್ಲವೂ ಕೂಡ ಕಥಾರೂಪದಲ್ಲಿ ಮೂಡಿ ಬಂದಿರುವಂಥದ್ದು. ಅವರ ವಡಲಾಳ ಆಗಿರ್ಬೋದು, ಕುಸುಮಬಾಲೆ ಆಗಿರ್ಬೋದು, ದೇವನೂರು ಅನ್ನುವಂಥ ಕಥಾ ಸಂಕಲನ ಆಗಿರಬಹುದು. ಎದೆಗೆ ಬಿದ್ದ ಅಕ್ಷರ, ಅವರ ಅನುಭವವಾದ ಕೆಲವು ಸಂಗತಿಗಳು, ಬಹಳ ಅದ್ಭುತವಾದಂತ ಒಂದು ಪುಸ್ತಕ ಅದು ಎದೆಗೆ ಬಿದ್ದ ಅಕ್ಷರ. ಅದನ್ನು ಕೂಡ ನಾವು ಓದ್ಬೇಕಾಗುತ್ತೆ.
0: ಇನ್ನೊಂದು ಅಭಿನಯ ಇನ್ನೂ ಹೆಚ್ಚಿಗೆ ಮನ ಮುಟ್ಟಿಸುತ್ತೆ ಸರ್, ಯಾಕಂದ್ರೆ ಆ ಡೈಲಾಗ್ ನ ಅವ್ರು ಹೇಳ್ತಾರಲ್ಲ ಸರ್, ಆ ಸಂಭಾಷಣೆಗಳು ಅದು ಇನ್ನೂ ಹೆಚ್ಚಿಗೆ ಮನಸ್ಸಿಗೆ ಕಾಡುತ್ತೆ.
1: ಇದೊಂದು ಹೊಸ ಪ್ರಯೋಗ ಆಕಾಶವಾಣಿ, ಮೈಸೂರು ಆಕಾಶವಾಣಿ ಅದರಲ್ಲೂ ಈ ತರದ ಒಂದು ಪ್ರಯತ್ನವನ್ನ ಮಾಡಿ ಅದರಲ್ಲಿ ಸಾಫಲ್ಯತೆಯನ್ನ ಕಾಣುವಂತಹ ದಿಕ್ನಲ್ಲಿ ಸಾಕ್ತಾ ಇರುವಂತದ್ದು ಇದೆಯಲ್ಲ, ಮೈಸೂರು ಆಕಾಶವಾಣಿಯ ಘನತೆ.
0: ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಏನು ಅಂತ ಅಂದ್ರೆ ಕಾದಂಬರಿ ವಿಹಾರ ಒಂದಾದ್ರೆ ಇನ್ನೊಂದು ಈ ರೀತಿ ಸಾಹಿತಿಗಳ ಒಂದು ಸಾಹಿತ್ಯವನ್ನ ಆಯ್ಸ್ಕೊಂಡು ನಾಟಕ ರೂಪವನ್ನ ಕೊಡ್ತಾ ಇರೋದು. ನಿಜಕ್ಕೂ ಜನರಿಗೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದ್ಲಿ ಅಂತ ಹೇಳಿ ಆಕಾಶವಾಣಿ ಪ್ರೇರೇಪಿಸ್ತಾ ಇದೆ ಅನ್ನೋದು ನನ್ನ ಒಂದು ಅನಿಸಿಕೆ.
1: ಖಂಡಿತ, ಈಗ ನಾಟಕ ರೂಪದಲ್ಲಿ ಇರುವಂತದ್ದನ್ನ ಅದು ಕಥಾ ರೂಪದಲ್ಲಿ ಹೇಗಿದೆ ಅನ್ನೋದನ್ನ ಕುತೂಹಲದಿಂದ ಕಾಣುವಂತಹ ನೋಡುವಂತಹ ಮನಸ್ಥಿತಿ ಮೂಡೋದ್ರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಆ ಕೆಲಸವನ್ನ ನಮ್ಮ ಕೇಳುಗರು ಮಾಡ್ತಾರೆ ಅನ್ನುವಂತಹ ಆಶಾವಾದಿತ್ವ ನಮ್ಮಲ್ಲಿದೆ. ಧನ್ಯವಾದಗಳು ಸೌಮ್ಯ ಅವರೇ, ನಮಸ್ಕಾರ. ಹಲೋ
2: ಹಲೋ,
1: ನಮಸ್ಕಾರ.
2: ನಮಸ್ಕಾರ ಗುರುಗಳೇ.
1: ನಮಸ್ಕಾರ, ಯಾರು?
2: ಮಾಧವನ್.
1: ಹೇಳಿ ಮಾಧವನ್ ಅವರೇ.
2: ಸರ್, 8ನೇ ತಾರೀಕು ಸಾಯಂಕಾಲ 4:00 ನೆನಪಿನ ಅಂಗಳದಿಂದ ನಮ್ಮ ರಘುನಾಥ್
1: ಅವರು ರೀಜನಲ್ ಕಾಲೇಜ್ನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದಂತವ್ರು, ಹೇಳಿ
2: ಅವ್ರ ಬಗ್ಗೆ ಕಾರ್ಯಕ್ರಮ ಬಂತು. 15 ವರ್ಷ ಮುಂಚೆ ಅದನ್ನ
1: ಜಿ ಕೆ ರವೀಂದ್ರ ಕುಮಾರ್ ಅವರು ಸಂದರ್ಶನ ಮಾಡಿದ್ರು ಅವರನ್ನ, ಕಾಫಿ ತಿಂಡಿ ಎನ್ನುವಂತ ಕಾರ್ಯಕ್ರಮದಲ್ಲಿ ಅದನ್ನ ನೆನಪಿನ ಅಂಗಳದಲ್ಲಿ ಪ್ರಸಾರ ಮಾಡಿದ್ವಿ. ಹೇಳಿ ಮಾಧವನ್.
2: ತುಂಬಾ ಚೆನ್ನಾಗಿ ಬಂತು. ಅವರು ಕಷ್ಟಗಳು, ಅವ್ರ ಸುಖಗಳು ಅವ್ರು ಹೇಳ್ತಾ ಇರೋದ್ ನೋಡಿದ್ರೆ ನನ್ಗೆ ನಮ್ಮನೆ ಫ್ಯಾಮಿಲಿ ಜ್ಞಾಪಕ ಬಂತು. ಯಾಕಂದ್ರೆ ನಾವು 12 ಜನ ಮಕ್ಕಳು ನಮ್ಮ ಅಪ್ಪನಿಗೆ.
1: ಓಹೋಹೋ,
2: ಅವರು ಅವತ್ತು ವಿದ್ಯೆನ ಎಷ್ಟು ಹೇಳಿದ್ರು ಸರ್, ಅದನ್ನ ನನ್ಗೆ ಅವ್ರದ್ದು ಅದನ್ನ ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಸರ್. ಯಾಕೆಂದ್ರೆ ನಾನು 7ನೇ ಕ್ಲಾಸಲ್ಲಿ ಬಿಟ್ಬಿಟ್ಟಿದ್ದೆ, ಶಾಲೆ ಬಿಟ್ಟು 5 ವರ್ಷ ನಾನು ವ್ಯಾಪಾರ ಮಾಡ್ಕೊಂಡಿದ್ದೆ. ಆಮೇಲೆ ನನ್ಗೆ ಯಾರೋ ಒಬ್ರು ಮಾರ್ಗದರ್ಶನ ಮಾಡಿ ಎಸ್ ಎಲ್ ಸಿ ಕಟ್ಸಿ

0: ಆಮೇಲೆ ರೈಲ್ವೆಗೆ ಬರೋಕ್ಕೆಲ್ಲ ಅನುಕೂಲ ಆಯ್ತು. ಅದೆಲ್ಲ ಅವ್ರು ಕರೆ ಕೇಳ್ತಾ ಇದ್ರೆ ನನಗೆ ಕಣ್ಣಲ್ಲಿ ಹಾಗೇ ನೀರ್ ಬರ್ತಾ ಇತ್ತು ಸರ್. ಅದನ್ನ ಹಂಚ್ಕೋಬೇಕು ಅಂತ ನಾನು ಫೋನ್ ಮಾಡಿದೆ.
1: ಖಂಡಿತ, ಯಾಕೆ ಅಂತಂದ್ರೆ ಒಂದು 50-60 ವರ್ಷಗಳ ಹಿಂದೆ ಮಕ್ಕಳು ಭಾರ ಆಗಿರ್ಲಿಲ್ಲ. ಮಕ್ಕಳು ಮನೆ ತುಂಬಾ ಇದ್ರೆ ಅದು
0: ರೈಲ್ವೆ ಇದ್ರು ಅಂತ 12 ಜನಕ್ಕೆ ಸಾಲುವಷ್ಟು ಸಂಬಳ ಸಿಗ್ತಾ ಇರ್ಲಿಲ್ಲ. ಆಗ
1: ಸಿಗ್ತಾ ಇರ್ಲಿಲ್ಲ, ಹೇಗೋ ಬೆಳಕಳ್ತವೆ ಅನ್ನುವಂತ ಒಂದು ಭಾವನೆ ಇತ್ತು. ಮತ್ತೆ ಒಂದಷ್ಟು
0: ಸತ್ಯ,
1: ಒಂದಷ್ಟು ವಿದ್ಯಾಭ್ಯಾಸ ಸಿಕ್ಬಿಡ್ತು ಅಂತಂದ್ರೆ ಕೆಲಸ ಗ್ಯಾರಂಟಿ ಇತ್ತು ಅವಾಗ
0: ಅಲ್ವಾ.
1: ಮಕ್ಕಳು ಮನೆ ತುಂಬಾ ಇದ್ರೆ ಅದೊಂದು ಸಮೃದ್ಧ ಜೀವನ ಅಂತ.
0: ಅಂದ್ರೆ ಇದಕ್ಕೊಂದು ಉದಾಹರಣೆ, ನಾನು ರೈಲ್ವೆಗೆ ಟ್ರೈನಿಂಗ್ ಆಗಿ ಸೇರ್ಬಿಟ್ಟೆ. ಆದ್ರೆ ನನ್ನ ಸ್ನೇಹಿತ ಅವನು ಗ್ರೂಪ್ ಡಿ ಅಲ್ಲಿ ಇಟ್ಕೊಂಡು MA ಮಾಡಿ ಆತ ಲಚ್ಚರದಾಗ ಹೋಗಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಅಲ್ಲ.
1: ಬಹಳ ಸಂತೋಷ ನೋಡಿ, ಸಾಧನೆ ಅದು ಅಲ್ವಾ.
0: ತುಂಬಾ ಧರ್ಮದ ಕಾಲ ಸರ್ ಅದು.
1: ಅದೆಲ್ಲ
0: ನೆನೆಸ್ಕೊಂಡ್ರೆ ಈಗ ಕಣ್ಣಲ್ಲಿ ಹಾಗೆ ನೀರ್ ಬಂದ್ಬಿಡತ್ತೆ. ಆತರ ಕತೆಗಳನ್ನ ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗತ್ತೆ.
1: ಬಹಳ ಸಂತೋಷ ಮಾಧವನ್ ಅವರೇ.
0: ಕಾರ್ಯಕ್ರಮವನ್ನು ಇವತ್ತು ನಮ್ಮ ಗ್ರಂಥಪಾಲಕರ ದಿನ. ಇದ್ರ ಬಗ್ಗೆ ಏನಂದ್ರೆ 2010 ಈಚೆಗೆ 16 ವರ್ಷ ಆಗಿದೆ ನಮ್ಮ ಸರ್ಕಾರದಲ್ಲಿ ಈ ಗ್ರಂಥಪಾಲಕರ ಹುದ್ದೆನ ನೇಮಕ ಮಾಡಿಲ್ಲ.
1: ಅದು ಮಾಧವನ್ ಅವರೇ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ ಅದು ಇರಲಿ. ಬಹಳ ಸಂತೋಷ ತಾವು ಕರೆ ಮಾಡೋದಕ್ಕೆ. ಧನ್ಯವಾದಗಳು.
0: ವಂದನೆಗಳು.
2: ಹಲೋ ನಮಸ್ತೆ ಸರ್.
3: ನಮಸ್ತೆ ಹೇಳಿ.
2: ಹಲೋ,
3: ನಿಮ್ಮ ಹೆಸರು ಎಲ್ಲಿಂದ?
1: ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು, ಹೆಸರು ಹೇಳಿ.
2: ಸರ್, ನಾನು ರೇಖಾ ಅಂತ ಹೇಳಿ ಶಾರದಾ ದೇವಿ ನಗರದಿಂದ ಮಾತಾಡ್ತಾ ಇರೋದು ಸರ್.
1: ತೇಜಸ್ವಿನಿ ಅವರು ಮಾತಾಡ್ತಾ ಇದ್ದಾರೆ, ಮಾತಾಡಿ.
2: ಮೊನ್ನೆ ಕವನ ಸಾಹಿತ್ಯ ವಚನಗಳ ಬಗ್ಗೆ ತಿಳಿಸ್ಕೊಟ್ರು ಸರ್. ಅದು ತುಂಬಾ ಬಹಳ 12ನೇ ಶತಮಾನದ್ದು ಸರ್. ಬಹಳ ಅರ್ಥಪೂರ್ಣವಾಗಿತ್ತು ಸರ್. ಮತ್ತೆ ಮತ್ತೆ ಮಾದಾರ ಚೆನ್ನಯ್ಯ ಅವರ ಬಗ್ಗೆ ತಿಳಿಸ್ಕೊಟ್ರು ಸರ್.
1: ಕುವೆಂಪು ಮತ್ತು ವಚನ ಸಾಹಿತ್ಯದಲ್ಲಿ ಕಾಯಕದ ಪರಿಕಲ್ಪನೆಯನ್ನು ಕುರಿತು ರಮೇಶ್ ಎಂ ಸಿದ್ದನಉಂಡಿ ಅವರು ಮಾತಾಡದಂತದ್ದು ಹೇಳಿ.
2: ಆಗಿನ ಕಾಲದಲ್ಲಿ ಎಷ್ಟು ಸತ್ಯ ಇತ್ತು ನೋಡಿ ಸರ್. ಒಂದು ರಾಜನ ಬಗ್ಗೆ ಕತೆ ವಿವರಿಸಿ ತಿಳಿಸ್ಕೊಟ್ರು.
1: ಹೌದು ಹೌದು,
2: ಶಿವನು ಮೆಚ್ಚಿ ಅವರ ಭಕ್ತಿಗೆ ಇದ್ ಮಾಡ್ತಾನೆ ಸರ್.
1: ಯಾರು ಹೇಳ್ಕೊಡ್ತಾ ಇದ್ರಲ್ಲ ನಿಮ್ಗೆ?
2: ಇಲ್ಲ, ನಮ್ಮ ಬ್ರದರ್ ಒಬ್ರು ಇದ್ದಾರೆ ಸರ್, ಅವರು ಕೇಳಿಸ್ಕೊಂಡ್ರು ಸರ್. ಅವ್ರಿಗೂ ಸ್ವಲ್ಪ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದಾರೆ.
1: ಬ್ರದರ್ ಅವ್ರು ಕೊಡಿ ಮಾತಾಡೋಣ.
2: ಆಯ್ತು ಸರ್, ಆಯ್ತು.
4: ನಮಸ್ತೆ ಸರ್, ನಾನೇ ಮಾದೇಶ್ವಾಮಿ, ನಿಮ್ಮ ನಿರಂತರ ಕೇಳುಗ ಸರ್.
1: ಹೋ ಹೋ ಹೋ ಹೋ, ನಮಸ್ಕಾರ ನಮಸ್ಕಾರ.
4: ಅವ್ರ ಜೊತೆ ನಾನು ಮಾತಾಡೋಣ ಅಂತ ಅವರೇ ಹೇಳ್ತೀನಿ ಎಂದು ಹೇಳಿ, ಪರವಾಗಿಲ್ಲ, ಅವ್ರ ಅಭಿಲಾಷೆ ಅಂತ ಹೇಳಿ ಅಂತ ನಾನು
1: ಹೇಳ್ತೇನೆ. ಆಯ್ತು ಮಾದೇಶ್ವಾಮಿ ಅವರೇ, ತಮ್ಮ ಸಹೋದರಿಯ ಮೂಲಕ ತಾವು ಈ ವಿಚಾರಗಳನ್ನು ಹೇಳಿಸಿದಿರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಉಷಾ, ಹಾಡಿದ್ದಾರೆ KJ ಯೇಸುದಾಸ್ ಹಾಗೂ ಎಸ್ ಜಾನಕಿ. ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಈ ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು.

0: ಕೆಳಗರೇ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈಗ ತಾವು ಬರೆದಿರುವಂತಹ ಪತ್ರಗಳತ್ತ ನಮ್ಮ ಚಿತ್ತ. ತೇಜಸ್ವಿನಿ, ಮೊದಲ ಪತ್ರವನ್ನು ಈಗ ಓದೋಣ.
1: ಸರ್, ಮೊದಲ ಪತ್ರ ಅಶ್ವಿನಿ ಡಿ ಅವರು ಸಿದ್ದಯ್ಯನ ಹುಂಡಿಯಿಂದ ಬರೆದಿದ್ದಾರೆ. ನನ್ನ ಆಪ್ತ ಗೆಳತಿ, ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ದಿನಾಂಕ 3/8/26 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾದ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಕೇಳುವ ಪದಗಳಿಗೆ ಸಮಾನಾರ್ಥಕ ಪದವನ್ನು ಕಂಡುಹಿಡಿದು ಊರಿನ ಹೆಸರನ್ನು ಹೇಳುವ ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿತ್ತು. ಇಂತಹ ಕಾರ್ಯಕ್ರಮದಿಂದ ನಮಗೆ ಒಂದಷ್ಟು ಮೆದುಳಿಗೆ ಕಸರತ್ತನ್ನು ನೀಡುವುದರ ಜೊತೆಗೆ ನಾವು ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಇಂತಹ ಉತ್ತಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ದಿಗ್ವಿಜಯ್ ಅವರಿಗೂ, ಕೀರ್ತನಾ ಅವರಿಗೆ ಹಾಗೂ ಕಾನ್ಸೆಪ್ಟ್ ಬರೆದು ಕಳಿಸಿದ ಸುಧಾರಾಜ್ ಅವರಿಗೆ ನನ್ನ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ 4ನೇ ತಾರೀಕು ಮಂಗಳವಾರ ಪ್ರಸಾರವಾದ ಹೊಂಗಿರಣ ಕಾರ್ಯಕ್ರಮದಲ್ಲಿ ಪಾದರಕ್ಷೆಗಳ ಬಗ್ಗೆ ಡಾಕ್ಟರ್ ಕುಲ್ದೀಪ್ ಅವರು ಹಲವಾರು ಮಾಹಿತಿಗಳನ್ನು ಉತ್ತಮವಾಗಿ ತಿಳಿಸಿಕೊಟ್ರು. ಹಾಗೆ ಡಯಾಬಿಟಿಸ್ ರೋಗಿಗಳು ಯಾವ ರೀತಿಯ ಪಾದರಕ್ಷೆಗಳನ್ನು ಧರಿಸಬೇಕು, ನಮ್ಮ ಕಾಲಿಗೆ ಹೊಂದುವ ಅಳತೆಯ ಪಾದರಕ್ಷೆಗಳು ಸೂಕ್ತ ಎಂಬಿತ್ಯಾದಿ ವಿಷಯವನ್ನು ತಿಳಿಸಿಕೊಟ್ಟ ಡಾಕ್ಟರ್ ಕುಲ್ದೀಪ್ ಅವರಿಗೆ ಹಾಗೂ ಕಾರ್ಯಕ್ರಮವನ್ನು ನಡೆಸಿಕೊಡುವ ಹೊಂಗಿರಣ ತಂಡಕ್ಕೆ ನನ್ನ ಧನ್ಯವಾದಗಳನ್ನು ಈ ಮೂಲಕ ತಿಳಿಸಲು ಬಯಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಂದೇ 12:05 ಪ್ರಸಾರವಾದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಪ್ರಯುಕ್ತ ಡಾಕ್ಟರ್ ಸೌಮ್ಯ ಅವರು ಹಲವಷ್ಟು ಒಳ್ಳೆಯ ಮಾಹಿತಿಗಳನ್ನು ಉತ್ತಮವಾಗಿ ತಿಳಿಸಿಕೊಟ್ರು. ಹಾಗೆಯೇ ಕೀರ್ತನಾ ಅವರು ಸಹ ಒಳ್ಳೆಯ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಈ ಕಾರ್ಯಕ್ರಮದಿಂದ ನಮಗೆ ಸಾಕಷ್ಟು ವಿಷಯಗಳು ತಿಳಿದುಕೊಳ್ಳಲು ಸಹಾಯಕವಾಯಿತು. ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಡಾಕ್ಟರ್ ಸೌಮ್ಯ ಅವರಿಗೂ ಹಾಗೂ ಕೀರ್ತನಾ ಅವರಿಗೂ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ 1ನೇ ತಾರೀಕು ಶನಿವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾದ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶ ಕಾಯಿಲೆಯ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಹಾಗೂ ಪರಿಹಾರ, ಈ ವಿಷಯ ಕುರಿತು ಡಾಕ್ಟರ್ ಗೌತಮಿ ಅವರು ಉತ್ತಮ ಮಾಹಿತಿಗಳನ್ನು ತಿಳಿಸಿಕೊಟ್ರು. ಇವರಿಗೆ ಹಾಗೂ ಡಾಕ್ಟರ್ ಕುಲ್ದೀಪ್ ಅವರಿಗೆ ನನ್ನ ಧನ್ಯವಾದಗಳು. ದ್ಯಾವನೂರು ಕಥಾ ಮಾಲಿಕೆಯಲ್ಲಿ ಮೂಡಲ ಸೀಮಿಯಾಗ ಕೊಲೆಗಿಲೆ ಮುಂತಾಗಿ ನಾಟಕ ಅದ್ಭುತವಾಗಿತ್ತು. ಎಲ್ಲಾ ಪಾತ್ರಧಾರಿಗಳು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇವರಿಗೂ ಕೂಡ ನನ್ನ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಸರ್. ಮತ್ತೊಂದು ಪತ್ರ ಇದೆ, ಇಡಿ ನಂಜುಂಡಸ್ವಾಮಿ ಅವರು ಹೆಬ್ಬಾಳ್ ಮೈಸೂರಿನಿಂದ ಬರೆದಿದ್ದಾರೆ. ದಿನಾಂಕ 27/7 ಅಂದರೆ ಜುಲೈ 27 ಸೋಮವಾರ ಬೆಳಗ್ಗೆ 9 ಗಂಟೆಯಲ್ಲಿ ಪ್ರಸಾರವಾದ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ನಾಡೋಜ ಡಾ ಜಿ ಕೃಷ್ಣಪ್ಪರವರೊಡನೆ ಶ್ರೀ ಆನಂದ್ ಪಾಟೀಲ್ ಅವರು ಈ ಹಿಂದೆ

0: ಪ್ರಸಿದ್ಧ ಬಾನುಲಿ ಸಂದರ್ಶನ ಪರಿಣಾಮಕಾರಿಯಾಗಿ ಮೂಡಿಬಂತು. ಈ ನಾಡಿನಲ್ಲಿ ಬೇಂದ್ರೆ ಕೃಷ್ಣಪ್ಪ ಅವರು ಅಂತ ಅಂದರೆ ಸಾರಸ್ವತ ಲೋಕದಲ್ಲಿ ಪರಿಚಿತರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಯಾಗಿದ್ದು ಪ್ರವೃತ್ತಿಯಲ್ಲಿ ಬೇಂದ್ರೆ ಕುವೆಂಪುರವರ ಸಾಹಿತ್ಯವನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಈ ಮಹಾಕವಿಗಳ ಕಾವ್ಯವನ್ನು ನಾಡಿನ ಉದ್ದಗಲಕ್ಕೂ ಹರಡಲು ತ್ರಿಕರಣ ಪೂರ್ವಕವಾಗಿ ಶ್ರಮಿಸಿದ್ದನ್ನು ಹತ್ತಿರದಿಂದ ನೋಡಿದ್ದೇನೆ. ಬೇಂದ್ರೆ ಕೃಷ್ಣಪ್ಪನವರ ಕಾವ್ಯ ಜೀವನದ ಹೊಳಹನ್ನು ಬಹುಶ್ರುತ ವಿದ್ವಾಂಸರಾದ ಡಾಕ್ಟರ್ ಸಿ ನಾಗಣ್ಣ ಅವರು ದಿನಾಂಕ 29/7/2026 ಬಿತ್ತರವಾದ ಅವರ ಪತ್ರದಲ್ಲಿ ಹೇಳಿರುವುದು ಅಕ್ಷರಶಃ ಸತ್ಯ. ಬಾನುಲಿ ಸಂದರ್ಶನದ ನಡುವೆ ಪ್ರಸಾರ ಮಾಡಿದ ಮಧುರ ಗಾಯಕಿ ವಾಣಿ ಜೈರಾಮ್ ಅವರು ಹಾಡಿದ ಶೃಂಗಾರ ಮಾಸ ಚಲನಚಿತ್ರದ ಬೇಂದ್ರೆ ಗೀತೆ ಸುಶ್ರಾವ್ಯವಾಗಿತ್ತು, ಔಚಿತ್ಯಪೂರ್ಣವಾಗಿತ್ತು. ಸಂದರ್ಶನ ಹಾಗೂ ಕಾರ್ಯಕ್ರಮವನ್ನು ಸಂಯೋಜಿಸಿದ ಆಕಾಶವಾಣಿಗೆ ನಮನ ಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ ನಂಜುಂಡಸ್ವಾಮಿ ಅವರು.
1: ಬಹಳ ಉತ್ತಮವಾದಂತಹ ಪತ್ರವನ್ನು ಬರೆದು ಕಳಿಸಿದಂತಹ ನಂಜುಂಡಸ್ವಾಮಿ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳೋಣ.
0: ಮತ್ತೊಂದು ಪತ್ರ ಬಿ ರಾಜಶೇಖರ ಮೂರ್ತಿಯವರು ಕೆಆರ್ ಮೊಹಲ್ಲಾ ಮೈಸೂರಿನಿಂದ ಪತ್ರವನ್ನ ಬರೆದಿದ್ದಾರೆ. ಆಕಾಶವಾಣಿಯ ನನ್ನೆಲ್ಲ ಅಶರೀರವಾಣಿಯ ಸಿಬ್ಬಂದಿಗೆ ಅನಂತ ಅನಂತ ವಂದನೆಗಳು. ನಾನು 40 ವರ್ಷಗಳಿಂದ ಆಕಾಶವಾಣಿಯ ಶಾಶ್ವತ ಶ್ರೋತೃ. ಈಗ ಬಹಳ ಹಿಂದೆ ಪ್ರತಿ ಭಾನುವಾರ ರಾತ್ರಿ 7:45-8 ಪ್ರಸಾರವಾಗುತ್ತಿದ್ದ ಪತ್ರೋತ್ತರ ಕಾರ್ಯಕ್ರಮ ಆಲಿಸುತ್ತಿದ್ದೆ ಹಾಗೂ ಪತ್ರ ಬರೆಯುತ್ತಿದ್ದೆ. ಆಗ ಜ್ಯೋತ್ಸ್ನಾ ಕಾಮತ್ ಅವರು ನಿಲಯದ ನಿರ್ದೇಶಕರಾಗಿದ್ದರು. ಈ ಮಧ್ಯೆ ಈ ಕಾರ್ಯಕ್ರಮ ಸ್ವಲ್ಪ ಕಾಲ ನಿಂತು ಹೋಗಿತ್ತೇನೋ, ಆದರೆ ಈಗ ಮತ್ತೆ ಆರಂಭವಾಗಿರುವುದು ಸಂತಸ ತಂದಿದೆ. ಮತ್ತೆ ಈ ವಿಭಾಗಕ್ಕೆ ಪತ್ರ ಬರೆಯಲು ಉತ್ಸುಕನಾಗಿದ್ದೇನೆ. ನನ್ನನ್ನೂ ಸೇರಿಸಿಕೊಳ್ಳಿ ಈ ಶ್ರೋತೃಗಳ ಗುಂಪಿಗೆ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ.
1: ಖಂಡಿತ ರಾಜಶೇಖರ್ ಅವರೇ, ತಾವು ಪತ್ರವನ್ನು ಬರೆಯೋದನ್ನು ನಿಲ್ಲಿಸಬೇಡಿ. ಈಗ ಕಾಲು ಗಂಟೆ ಇದ್ದಂತಹ ಕಾರ್ಯಕ್ರಮ 1 ಗಂಟೆ ಅವಧಿಗೆ ಬಂದಿದೆ. ನೀವು ಬಹಳ ಪ್ರೀತಿಯಿಂದ ಬರೆಯುವಂತಹ ಪತ್ರವನ್ನು ಅಷ್ಟೇ ಪ್ರೀತಿಯಿಂದ ನಾವು ಕೂಡ ಓದ್ತೇವೆ. ಪತ್ರವನ್ನು ಬರೆದಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.
0: ಮತ್ತೊಂದು ಪತ್ರ ಐಪಿಎಸ್ ನಗರದಿಂದ ಬಂದಿದೆ ಸರ್. ನರಸಿಂಹಯ್ಯ ಅನ್ನೋರು ಪತ್ರವನ್ನ ಬರೆದಿದ್ದಾರೆ. ನಮಸ್ತೆ, ದಿನಾಂಕ 27/7/2026 ಅಕ್ಷರ ಸಂಗಮ ಗೇಮ್ ಶೋನಲ್ಲಿ ಆರ್ ನರಸಿಂಹಯ್ಯ ಆದ ನನ್ನನ್ನು ವಿಜೇತ ಎಂದು ತಾವು ಘೋಷಿಸಿದ್ದು, ಇಲ್ಲಿಯವರೆಗೆ ನನ್ನನ್ನು ಆಕಾಶವಾಣಿ ನಿಲಯಕ್ಕೆ ಆಹ್ವಾನಿಸಿರುವುದಿಲ್ಲ, ಏಕೆ ಎಂಬುದನ್ನು ತಮ್ಮ ನೆನಪಿಗೆ ತರಬಯಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ.
1: ನರಸಿಂಹಯ್ಯ ಅವರೇ, ಒಂದು ಕ್ರಮ ಇದೆ ನಮ್ಮ ಕಾರ್ಯಕ್ರಮದಲ್ಲಿ. ಏನು ಅಂತಂದ್ರೆ, ವಿಜೇತರಾಗ್ತಾರೆ, ವಿಜೇತರು ಪ್ರತಿ ವಾರ ಕರೆ ಮಾಡ್ತಾ ಇರ್ತಾರೆ, ಅಲ್ಲೂ ಕೂಡ ವಿಜೇತರಾಗ್ತಾರೆ. ಆದರೆ ಒಮ್ಮೆ ವಿಜೇತರಾದವ್ರಿಗೆ ಮಾತ್ರ ಒಮ್ಮೆ ಅವಕಾಶ ಇರುತ್ತೆ. ಮತ್ತೆ ಮತ್ತೆ ವಿಜೇತರಾಗ್ತಾ ಇದ್ರೆ ಮತ್ತೆ ಇಲ್ಲಿ ಆಕಾಶವಾಣಿಯನ್ನು ಪ್ರವೇಶ ಮಾಡುವಂಥ ಅವಕಾಶವನ್ನು ಖಂಡಿತ ನಾವು ದೊರಕಿಸ್ಕೊಡೋದಿಲ್ಲ. ನೀವು ಈಗಾಗಲೇ ವಿಜೇತರಾಗಿ ಬಂದು ಒಮ್ಮೆ ಆಕಾಶವಾಣಿಗೆ ಭೇಟಿಯನ್ನು ನೀಡಿದ್ದೀರಿ.
0: ಬಹುಶಃ ಈ ಜನವರಿಯಲ್ಲಿ ಅವರು ಬಂದಿದ್ರು ಅಂತ ಕಾಣುತ್ತೆ, ಅವರ ರೆಕಾರ್ಡಿಂಗ್ಸು ನಮ್ಮಲ್ಲಿ ಇದೆ.
1: ಖಂಡಿತ, ಈಗ ಅದು ಗೊತ್ತಾಗಿದೆ ಅಂತ ಅನ್ಕೊಳ್ಳೋಣ ಅವರಿಗೆ.
0: ಮುಂದಿನ ಪತ್ರ ಕೆ ವಿ ಶಂಕರ ಅವರು ಮೈಸೂರಿನಿಂದ ಬರೆದಿದ್ದಾರೆ. ಆಕಾಶವಾಣಿಯಲ್ಲಿ ವಾರಕ್ಕೊಮ್ಮೆ ಮೂಡಿಬರುವ ಕಸ್ತೂರಿ ಮಾತ್ರೆ ನೀಡುವ ನಿರೂಪಕ ವೈದ್ಯರು ಆಗಾಗ್ಗೆ ಪ್ರಸಿದ್ಧ ಹಾಸ್ಯ ಸಾಹಿತಿ ಬೀಚಿ ಅವರ ತಿಮ್ಮನ ತಲೆ ಮತ್ತು ಬೆಳ್ಳಿ ತಿಮ್ಮ 108 ಹೇಳಿದ ಪುಸ್ತಕಗಳಿಂದ ಆಯ್ದ ಬೀಚಿ ಡ್ರಾಪ್ಸ್ ಅನ್ನು ನೀಡಿದರೆ ಕೇಳುಗರ ಜೀವನದ ಬೇಸರ ನಿರುತ್ಸಾಹಕ್ಕೆ ಪರಿಹಾರವಾಗಬಹುದು. ಇನ್ನಿತರ ವೈದ್ಯರು ಮಾತ್ರೆಗಳನ್ನು ಬಾಯಿಯ ಮೂಲಕ ನೀಡಿದರೆ ನೀವು ಕಿವಿಯ ಮೂಲಕ ನೀಡುವುದು ಮತ್ತೊಂದು ಹಾಸ್ಯವೇ ಸರಿ. ಕನ್ನಡ ಚಿತ್ರಗೀತೆಗಳ ಮಧ್ಯ ಒಂದೊಂದು ಹಿಂದಿ ಚಿತ್ರಗೀತೆಗಳನ್ನು ಮತ್ತು ಹಿಂದಿ ಚಿತ್ರಗೀತೆಗಳ ಮಧ್ಯ ಒಂದೊಂದು ಕನ್ನಡ ಚಿತ್ರಗೀತೆಗಳನ್ನು ಹಾಕಿದರೆ ಪರಸ್ಪರ ಭಾಷಾ ಸೌಹಾರ್ದ ಬೆಳೆಯಬಹುದು ಅಂತ ಹೇಳ್ತಾ ಇದ್ದಾರೆ ಸರ್.
1: ಶಂಕರ್ ಅವರು ನಿತ್ಯ ರೇಡಿಯೋ ಕೇಳ್ತಾರೆ ಅಂತ ನಾವು ಭಾವಿಸೋಣ. ಪ್ರತಿ ಭಾನುವಾರ ಮಿಶ್ರ ಮಾಧುರ್ಯ ಬರುತ್ತೆ.
0: ಹೌದು,
1: ಅಂದರೆ ತಿಂಗಳಲ್ಲಿ 3 ದಿವಸ ಅದು ಬರುತ್ತೆ ಮಿಶ್ರ ಮಾಧುರ್ಯ. ಅಲ್ಲಿ ಎಲ್ಲ ತರಹದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಹಿಂದಿ ಚಿತ್ರಗೀತೆ ಬರುತ್ತೆ, ಕನ್ನಡ ಚಿತ್ರಗೀತೆ ಬರುತ್ತೆ, ಗಜಲ್ ಬರುತ್ತೆ, ಹಾಗೆಯೇ ಭಕ್ತಿ ಗೀತೆಗಳು, ಜನಪದ ಗೀತೆಗಳು ಕೂಡ ಪ್ರಸಾರ ಆಗುತ್ತೆ. ಅವರು ಬಹುಶಃ ಭಾನುವಾರದ ಕಾರ್ಯಕ್ರಮವನ್ನು ಕೇಳಿದ್ರೆ ಅವ್ರಿಗೆ ಇಷ್ಟ ಆಗ್ಬೋದು ಅಂತೇಳಿ ಹೇಳೋಣ. ಆದರೂ ಪತ್ರವನ್ನು ಬರೆದಿದ್ದಕ್ಕೆಲ್ಲ ಧನ್ಯವಾದಗಳನ್ನು ಹೇಳೋಣ.
0: ಧನ್ಯವಾದಗಳು. ಮತ್ತೊಂದು ಪತ್ರ ಪಿರಿಯಾಪಟ್ಟಣದಿಂದ ಜಯಶ್ರೀ ಅವರು ಬರೆದಿದ್ದಾರೆ ಸರ್. ನನ್ನ ಆತ್ಮೀಯ ಆಕಾಶವಾಣಿಗೆ ನಮಸ್ಕಾರಗಳು. ಈ ಪತ್ರದಲ್ಲಿ ನಾನು ಎರಡನೇ ಆಷಾಢ ಶುಕ್ರವಾರದ ಬಗ್ಗೆ ಬರೆಯುತ್ತಿದ್ದೇನೆ. ಅಂದರೆ ತಾರೀಖು 24/7/2026.

0: ಶುಕ್ರವಾರ 6:10 ಹಿಡಿದು ಮಧ್ಯಾಹ್ನ 12 ಗಂಟೆಯವರೆಗೂ ಭಕ್ತಿಗೀತೆಗಳ ಸುರಿಮಳೆಯೇ ಸುರಿಯಿತು. ಆ ದಿನ ಕಾರ್ಯಕ್ರಮ ನಡೆಸಿಕೊಟ್ಟ ಲೋಕೇಶ್ವರಿ ಮೇಡಂರವರಿಗೆ ಆ ದೇವಿಯೇ ಮೈಮೇಲೆ ಬಂದಿತ್ತೇನೋ ಅನ್ನಿಸಿತು. ಇನ್ನು 8:30 ರಿಂದ 10 ಗಂಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಹಾಡುಗಳು ಮತ್ತು 11:00 ರಿಂದ 12:00 ರವರೆಗೆ ಸ್ವರಸಂಚಾರ ಕಾರ್ಯಕ್ರಮ ಆಹಿರಿ ಪುಟ್ಟಿಯವರು ತುಂಬಾ ಸೊಗಸಾಗಿ ನಡೆಸಿಕೊಟ್ಟರು. ತಂತಿವಾದ್ಯಗಳ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿಕೊಟ್ಟರು. ನನಗೆ ವೀಣಾ ವಾದನ ತುಂಬಾ ಇಷ್ಟ. ಸಾಮಾನ್ಯವಾಗಿ ಚಿತ್ರಗೀತೆಗಳಲ್ಲಿ ಎಂ ರಂಗರಾವ್ರವರು ಅವರ ಗೀತೆಗಳಲ್ಲಿ ವೀಣಾ ವಾದನ ಇದ್ದೇ ಇರುತ್ತೆ, ಹಾಗಾಗಿ ಅವರ ಗೀತೆಗಳು ತುಂಬಾ ಇಂಪಾಗಿರುತ್ತವೆ ಅಂತ ನನ್ನ ಅನಿಸಿಕೆ. ಈಗಲೂ ಜನರ ಮನಸ್ಸಿನಲ್ಲಿ ಇದು ರಾರಾಜಿಸುತ್ತೆ. ಮತ್ತು ಪಂಡಿತ್ ರವಿಶಂಕರ್ ಅವರ ಸಿತಾರ್ ವಾದನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದರು. ಅದೇ ದಿನ ಬೆಳಗ್ಗೆ 10:30 ರಲ್ಲಿ ಹಿಂದಿ ಚಿತ್ರಗೀತೆಗಳು ಕೂಡ ಭಕ್ತಿಗೀತೆಗಳನ್ನೇ ಪ್ರಸಾರ ಮಾಡಿದ್ರಿ. ಇಂತಹ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಮನೆ ಕೆಲಸ ಮಾಡಿದರೆ ನಮಗೆ ಆಯಾಸವೇ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಲೋಕೇಶ್ವರಿ ಮೇಡಂ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಆದರೂ ನನ್ನ ಸಮಾಧಾನಕ್ಕೆ ಅವರಿಗೆ ಹೃದಯಪೂರ್ವಕ ವಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಆ ದಿನವನ್ನು ಶುಭ ಶುಕ್ರವಾರ ಅಂತ ಹೇಳಬಹುದು. ಇನ್ನು ಪ್ರತಿ ದಿನದ ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿರುತ್ತವೆ. ಗೇಮ್ ಶೋ ಅಂತೂ ವಾರದಿಂದ ವಾರಕ್ಕೆ ತುಂಬಾ ವಿಭಿನ್ನವಾಗಿ ಮೂಡಿಬರುತ್ತಿದೆ. ದಿಗ್ವಿಜಯ್ ಸರ್ ಮತ್ತು ಕೀರ್ತನಾ ಮೇಡಂ ರವರಿಗೆ ಧನ್ಯವಾದಗಳು. ಮತ್ತು ಜಾನಪದ ಗೀತೆಗಳು ನಮಗೆ ತುಂಬಾ ಇಷ್ಟವಾಗುತ್ತವೆ. ಈ ಕಾರ್ಯಕ್ರಮದ ರೂವಾರಿ ಶ್ರೀ ಮೈಸೂರು ಉಮೇಶ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಜಯಶ್ರೀ ಅವರು.
1: ಜಯಶ್ರೀ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಈಗ ನಾಗಮಂಗಲದ ರಾಧಾ ಹಿರಿಯಣ್ಣ ಅವರ ಪತ್ರ. ನನ್ನ ಒಲ್ಮೆಯ ಪ್ರೀತಿಯ ಮೈಸೂರು ಆಕಾಶವಾಣಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. 19/6/26 ರಾತ್ರಿ 8 ಗಂಟೆಗೆ ಪ್ರಸಾರವಾದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ನಿತಿನ್ ಸಂಗೀತ ಶಾಲೆಯ ಮಕ್ಕಳು ಚೆನ್ನಾಗಿ ನಡೆಸಿಕೊಟ್ರು. ಬಹಳ ಒಳ್ಳೆಯ ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಸುರಭಿ ತಾತಾಚಾರ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ 26/7/2026 ಭಾನುವಾರ 10 ಗಂಟೆಗೆ ಪ್ರಸಾರವಾದ ಕೇಳಿಗೀಳಿಗಳೇ ಕಾರ್ಯಕ್ರಮದಲ್ಲಿ ಮೈಸೂರಿನ ಸಚ್ಚಿದಾನಂದ ಆಶ್ರಮದ ಬಾಲದತ್ತ ಮಕ್ಕಳು ಚೆನ್ನಾಗಿ ಅಭಿನಯಿಸಿದರು. ಅದರಲ್ಲೂ ಇಂಗ್ಲಿಷ್ ಹಾಡುಗಳನ್ನು ಸಂಸ್ಕೃತದಲ್ಲಿ ಹಾಡಿದ್ದು ತುಂಬ ಇಷ್ಟವಾಯಿತು ಅಂತ ಇವರು ಹೇಳಿದ್ದಾರೆ. ಈ ಪತ್ರವನ್ನು ಬರೆದಂಥ ರಾಧಾ ಹಿರಿಯಣ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಈಗ ಇಲ್ಲೊಂದು ಪತ್ರ ಇದೆ, 2 ಪತ್ರಗಳಿವೆ. ಹೆಚ್ ಎನ್ ವಿಶ್ವನಾಥ್ ಅವರದು. ಈಗಾಗಲೇ ಕಳೆದ ವಾರ 3 ತಾರೀಕು ಅವರು ಪತ್ರವನ್ನು ಬರೆದಿದ್ರು, ಆದರೆ ಸಕಾಲಕ್ಕೆ ಅದು ನಮಗೆ ದಕ್ಕಲಿಲ್ಲ. ಆದರೂ ಕೂಡ ಈ ಬಾರಿಯಾದರೂ ಈ ವಾರವಾದರೂ ಪತ್ರವನ್ನು ಓದಲಿ ಅನ್ನುವ ಕಾರಣಕ್ಕೆ ಹಿಂದೆ ಬರೆದಿದ್ದಂಥ ಪತ್ರವನ್ನು ಸಂಕ್ಷಿಪ್ತವಾಗಿ ಬರೆದು ಕಳಿಸಿದ್ದಾರೆ. ಖಂಡಿತ ಅವರಿಗೆ ನಾವು ಬೇಸರವನ್ನು ಮಾಡೋದು ಬೇಡ. ಅವರು ಹಿಂದೆ ಬರೆದಂತಹ ಪತ್ರವನ್ನು ಸಂಪೂರ್ಣವಾಗಿ ಓದೋಣ. ಆತ್ಮೀಯ ಕಾರ್ಯಕ್ರಮ ನಿರೂಪಕರು ಹಾಗೂ ಆಕಾಶವಾಣಿಯ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳು. ಮೆಚ್ಚಿನ ಮೈಸೂರು ಆಕಾಶವಾಣಿಯ ಕೃಷಿ ರಂಗದ ವಿಭಾಗವು ರೈತರ ಕೃಷಿ ಭೂಮಿಯಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಕಳೆದ ತಿಂಗಳ 27ರಂದು ಜರುಗಿದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸೌಭಾಗ್ಯ ನನ್ನದಾಗಿತ್ತು. ಸುಂದರ ಸರಳ ಕಾರ್ಯಕ್ರಮವು ಜೀವ ಮತ್ತು ಅನ್ನದಾತರ ಮಾಹಿತಿಯ ಕಣಜವಾಗಿತ್ತು. ಅನ್ನದಾತರು ಅವರವರ ಸಾಹಸಗಾಥೆಗಳನ್ನು ವಿಷದವಾಗಿ ತಿಳಿಸಿದರು. ಕಿರುಗಾವಲು ತಾಲೂಕು ಮಿಕ್ಕೆರೆ ಗ್ರಾಮದ ಶಿವಣ್ಣ ದಂಪತಿಗಳು ತಾವು ರಾಷ್ಟ್ರಪತಿಗಳಿಂದ ಸ್ವೀಕರಿಸುತ್ತಿರುವ ಪ್ರಶಸ್ತಿಗೆ ಪ್ರಸ್ತಾಪಿಸಿದರು. 2 ದಶಕಗಳ ಹಿಂದೆ ಸಾರಿಗೆ ಸಂಸ್ಥೆಯಲ್ಲಿ ನಿರ್ವಾಹಕರಾಗಿದ್ದ ಮತ್ತು ಕೃಷಿಯಲ್ಲಿ ತೊಡಗಬೇಕೆನ್ನುವ ಇಚ್ಛೆ ಹೊಂದಿದ್ದ ಶಿವಣ್ಣ ನಿರ್ವಾಹಕ ವೃತ್ತಿ ಬಿಟ್ಟು ಬಂದು ಪತ್ನಿಯೊಂದಿಗೆ ಸೇರಿ ಸಣ್ಣ ಪ್ರಮಾಣದಲ್ಲಿ ಸಾವಯವ ಕೃಷಿಯನ್ನು ಆರಂಭಿಸಿ ಇಂದು ಅಚ್ಚರಿಯ ರೀತಿಯಲ್ಲಿ ಬೆಳೆದು ನಿಂತು ತಮ್ಮದೇ ಆದ ಸುಸ್ಥಿರ ಕೃಷಿ ಬದುಕು ಕಟ್ಟಿಕೊಂಡಿರುವುದು ಗಮನಾರ್ಹ. ಪ್ರಮುಖವಾಗಿ ಎರೆಹುಳು ಗೊಬ್ಬರ, ಎರೆ ನೀರು ಉತ್ಪಾದಿಸಿ ಇತರೆ ಅನ್ನದಾತರಿಗೆ ಹೆಚ್ಚಿನ ಲಾಭಾಂಶವಿಲ್ಲದೆ ಮಾರಾಟ ಮಾಡುತ್ತಿದ್ದಾರೆ ಮತ್ತು ಸಾವಯವ ಕೃಷಿಯ ಮೂಲಕ ರಾಗಿ, ಭತ್ತ ಬೆಳೆದು ಕಾಳು ಕಡ್ಡಿ ಬೆಳೆದು ತಮ್ಮ ಜೀವನ ಸಾಗಿಸುವುದರೊಂದಿಗೆ ಸಮಾಜಕ್ಕೆ ಆರೋಗ್ಯಭರಿತ ಸಾವಯವ ಆಹಾರವನ್ನು ನೀಡ್ತಾ ಇದ್ದಾರೆ. ಶಿವಣ್ಣ ದಂಪತಿಗಳ ಕೃಷಿ ಕ್ಷೇತ್ರದ ಸಾಧನೆ ಇಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ. ಇಂತಹ ಶಿವಣ್ಣ ಅವರು ಇಂದಿನ ತಮ್ಮ ಸಾಧನೆಗೆ ನನಗೆ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕೃಷಿ ರಂಗ ಮತ್ತು ರೈತರಿಗೆ ಸಲಹೆ ಕಾರ್ಯಕ್ರಮವೆಂದು ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ತಿಳಿಸಿದರು. ಶಿವಣ್ಣ ಅವರು ದಿನಾಂಕ 1/8/2026 ದೆಹಲಿಯಲ್ಲಿ ಭಾರತದ ಘನತೆವೇತ ರಾಷ್ಟ್ರಪತಿಗಳಿಂದ ತಳಮಟ್ಟದ ಸಂಶೋಧಕ ಅಂತಂದರೆ ಗ್ರಾಸ್ ರೂಟ್ ಇನ್ವೆಂಟರ್ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಅವರ ಇಂದಿನ ಬೆಳವಣಿಗೆಗೆ ಮುಖ್ಯ ಕಾರಣಭೂತವಾಗಿರುವ ಮೈಸೂರು ಆಕಾಶವಾಣಿಯಾಗಿರುವುದು ಅಭಿನಂದನೀಯ. ಇಂತಹ ದೊಡ್ಡ ಗೌರವಕ್ಕೆ ಭಾಜನಕ್ಕೆ ಪಾತ್ರರಾದ ಕೃಷಿಕನನ್ನು ರೂಪಿಸಿದ ಮೈಸೂರು ಆಕಾಶವಾಣಿ ನಿಲಯಕ್ಕೆ ಅಭಿನಂದನೆಗಳು ಮತ್ತು ಕೃಷಿ ರಂಗ ವಿಭಾಗಕ್ಕೆ ವಿಶೇಷ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಕೆರೆಗಳು ಭೂಮಿಯ ಕಣ್ಣುಗಳು, ಪ್ರತಿಜೀವಿಗೆ ಪ್ರಾಣವಾಯುವಿನ ನಂತರದ ಸ್ಥಾನ ಜೀವ ಜಲವೇ ಆಗಿದೆ. ನೀರಿನ ಲಭ್ಯತೆ ಇಂದಿನ ದಿನಗಳಲ್ಲಿ ತುಸು ಕಷ್ಟವಾಗುತ್ತಿದೆ. ಹಿಂದೆ ಇದ್ದ ನೀರಿನ ಮೂಲಗಳು ಇಂದು ಮಾನವನ ದುರಾಸೆಯಿಂದ ಕಣ್ಮರೆಯಾಗುತ್ತಿರುವ ಕೆರೆಗಳನ್ನು ಈ ದಿನಗಳಲ್ಲಿ ಅವುಗಳನ್ನು ಕೆರೆಯ ಅವಲಂಬಿತ ಗ್ರಾಮ ಜನರನ್ನು ಗುರುತಿಸಿ ಸರ್ಕಾರದ ಅತ್ಯಲ್ಪ ಅನುದಾನ ಪಡೆದು ಗ್ರಾಮೀಣ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ ಮಾಡಿಕೊಂಡು ಕೆರೆಗಳನ್ನು ಪುನಶ್ಚೇತನಗೊಳಿಸುತ್ತಿರುವ ಹರ್ಷ ಮತ್ತು

0: ಕೃಷ್ಣೇಗೌಡ ಅವರ ಯಶೋಗಾಥೆಯ ಸಂದರ್ಶನವು ದಿನಾಂಕ 28/7/2026 ಕೃಷಿ ರಂಗದ ಕೆರೆಕಟ್ಟೆಗಳ ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಕಲಿಗಾಲದ ಭಗೀರಥರಾದ ಹರ್ಷ ಮತ್ತು ಕೃಷ್ಣೇಗೌಡ ಅವರಿಗೆ ಅಭಿನಂದನೆಗಳು. ಪ್ರತಿ ಶುಕ್ರವಾರ ಬೆಳಗ್ಗೆ ಟಿಎಸ್ ಗೋಪಾಲ್ ಅವರು ಪ್ರಸ್ತುತಪಡಿಸುತ್ತಿರುವ ಕಾಡು ಕಲಿಸುವ ಪಾಠ ಸಾಪ್ತಾಹಿಕ ಕಾರ್ಯಕ್ರಮವು ಅತ್ಯುತ್ತಮ ಮಾಹಿತಿಯಿಂದ ಕೂಡಿದ್ದು ಪಕ್ಷಿ ಪ್ರಾಣಿ ಸಂಕುಲದ ಅನ್ಯೋನ್ಯತೆ ಕಾನನ ಜೀವನದ ಚಕ್ರದ ವೃತ್ತಾಂತವನ್ನು ತಿಳಿಸುತ್ತಿರುವ ಈ ಕಾಡು ಕಲಿಸುವ ಪಾಠ ಕಾರ್ಯಕ್ರಮದ ತಂಡಕ್ಕೆ ವಂದನೆಗಳು. ಮತ್ತು ಮುಂದಿನ ವಾರದಿಂದ ರಾಜ್ಯದ ಇತರೆ ಕೇಂದ್ರಗಳಿಂದಲೂ ಪ್ರಸಾರವಾಗಲಿರುವುದು ಸಂತಸದ ವಿಷಯ ಅಂಥೇಳಿ ಬಹಳ ದೀರ್ಘ ಪತ್ರವನ್ನು ಬರೆದಿದ್ದಾರೆ ಎಚ್ ಎನ್ ವಿಶ್ವನಾಥ್ ಅವರು. ಅವರಿಗೆ ನಾವು ಧನ್ಯವಾದಗಳನ್ನು
1: ವಿಶ್ವನಾಥ್ ಅವರೇ. ಸರ್, ಪತ್ರಗಳ ಜೊತೆಗೆ ಸಾಕಷ್ಟು ಮಿಂಚಂಚೆಗಳು ಬಂದಿವೆ.
0: ಈಗ ಒಂದು ಪತ್ರ ಇದೆ, ಆ ಪತ್ರವನ್ನು ಓದಿ ನಂತರ ಮಿಂಚಂಚೆಯ ಕಡೆಗೆ ನಾವು ಹೋಗೋಣ. ಈ ಪತ್ರವನ್ನು ನಂಜನಗೂಡು ಮಹೇಶ್ ನಾಯಕ್ ಅವರು ಗ್ರಾಮೀಣ ಭಾಷೆಯಲ್ಲೇ ಬರೆದಿದ್ದಾರೆ. ದಯವಿಟ್ಟು ಒಂದು ವಿನಂತಿ ಮಹೇಶ್ ನಾಯಕ್ ಅವರೇ, ಈ ಗ್ರಾಮೀಣ ಭಾಷೆಯಲ್ಲಿ ಬರೆದು ಕಳಿಸ್ಬಿಟ್ರೆ ಕೆಲವರು ಅಷ್ಟೇ ಇದನ್ನು ಓದಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಓದಲಿಕ್ಕೆ ಕಷ್ಟ ಆಗಬಹುದು. ಮುಂದಿನ ದಿನಗಳಲ್ಲಿ ಹೇಳುವಂಥ ವಿಚಾರವನ್ನು ನೀವು ಹೇಗೆ ಈ ಹಿಂದೆ ಪತ್ರವನ್ನು ಬರೀತಾ ಇದ್ರೋ ಹಾಗೆ ಬರೆದು ಕಳಿಸಿ. ಆಗಸ್ಟ್ ತಿಂಗಳ 6/2026 ಬೇಯಿಸ್ತವಾರು ದಿನ ಸಂಜೆ 4:30 ಕಾಮನ್ ಬಿಲ್ಲು ಮಂಜಣ್ಣ ಅವರು ನಡೆಸಿದ ಸಂಧ್ಯಾರಾಗ ಪ್ರೋಗ್ರಾಮು ಸೊಗಸಾಗಿ ಮೂಡಿಬಂತು. ಕಾರ್ಯಕ್ರಮದಾಗ ಕೇಂದ್ರ ಬಿಂದು ನಂಜನಗೂಡು ತಾಲೂಕು ಕಸ್ಬಾ ಹೋಬಳಿ ಸಿದ್ದಯ್ಯನುಂಡಿ ಗ್ರಾಮದ ಪಾರ್ವತಮ್ಮ ಸಿದ್ದಪ್ಪನವರ ಮಗ 80 ವರ್ಷದ ಯುವಕ ಸ್ವಾಮಪ್ಪನವರು ಕಿಲಕಿಲಸನೆ ನಗನಾಡ್ತಾ ಭಾರಿ ಪಸಂದಾಗಿ ಪರಮಾಸಿದಾಗಿ ಸಂದರ್ಶನ ಕೊಟ್ಟರು. ಸ್ವಾಮಪ್ಪ ಇದ್ದೇ ಇಲ್ದಿದ್ರು ಸ್ಯಾನೆ ಬುದ್ಧಿವಂತಿಕೆಯಿಂದ ಮಾತಾಡಿದ್ರು. ಇವರು ಗುರುಗಳಾದ ವಾಸ್ಪುರ ಚಂದ್ರಶೇಖರ್ ಆರಾಧ್ಯ ಮೇಷ್ಟ್ರು, ಆಮ್ಯಾಕ ಬಸವನ್ಪುರದ ರಂಗಾರಾಯರು ಜ್ಞಾಪಿಸ್ಕೊಂಡ್ರು. ರಂಗ ಕಲಾವಿದರಾಗಿ ಉರ, ಕಸ್ನಾಳು, ನೇರಳೆ, ಕೂಗ್ಲೂರು, ಕೃಷ್ಣಾಪುರ, ಯಲಚಗರೆ ಮುಂತಾದ ಊರುಗಳ ಫ್ರೆಂಡ್ಸ್ಗಳನ್ನು ನೆನೆದ್ರು. ವಯಸ್ಸು 80 ವಯಸ್ಸು 18 ವರ್ಷದ ಗಂಡು ಪದ ಹಾಡ್ದಂಗಿತ್ತು. ಭಕ್ತಿಗೀತೆ, ಜನಪದ ಗೀತೆ, ಆಮ್ಯಾಕ ಪೌರಾಣಿಕ ನಾಟಕದ ಪದಗಳು ಭಾರಿ ವೈನಾಗ್ಬಿಟ್ರು. ಇಂಥ ಅದ್ಭುತ ಕಲಾವಿದರಾಗ ಆಕಾಶವಾಣಿ ಹಾರ್ಮೋನಿಯಮ್ ತಬಲ ವ್ಯವಸ್ಥೆ ಮಾಡಿದರೆ ಇನ್ನೂ ಸೂಪರ್ ಆಗಿರ್ತಾ ಇತ್ತು. ಸ್ವಾಮಪ್ಪನವ್ರ ಮೊಮ್ಮಗ ಗೋಡಾ ಟಿ ವಿ ತಂದಾನ ಭಕ್ತಿರಸ ನೋಡ್ತೀನಿ, ತಯ್ಯತಕ್ಕಂಥ ಕುಣಿಯಾದ ಕಂಡ್ರೆ ನಂಗೆ ಸ್ಯಾನ ಸಿಬ್ರಿ ಅಂದರು. ಹಂಗೆಯೇ ಇವತ್ತಿನ ತಲೆಮಾರು ಗುರು ಹಿರಿಯರಿಗೆ ಎದುರ್ತಾ ಇಲ್ಲ, ಮುದುಕರಿಗೆ ಮರುವಾದೆ ಕೊಡ್ತಾ ಇಲ್ಲ. ನಮ್ಮ ಬಡತನದ ಬದುಕಿನಾಗ ಜೋಳದ ಮುದ್ದ, ಉಪ್ಪಸರು ಖಾರ, ಒಳ್ಳೆಣ್ಣೆ ಹಾಕೊಂಡು ಇಟ್ಟ ಉಂಡ್ರೆ ಅದೇ ಪರಮಾಸಿ ಊಟ ಅಂದರು. ನಾನು ನಮ್ಮವ್ವ ಶಾಲೆ ಒಗಿತೀನಿ ಅಂದರು. ಎಲ್ಲರಿಗೂ ಅವರವ್ರ ಅವ್ವ ಶಾಲೆ ಒಗೆಯೋಕ್ಕೆ ಪುಣ್ಯ ಸಿಗೋದಿಲ್ಲ, ನಾನು ಕೈಕಾಲು ಅಳ್ಳಾಡಿಸ್ಕೊಂಡು ವ್ಯಾಯಾಮ ಮಾಡಿ ಗಟ್ಟುಮುಟ್ಟಾಗಿ ಅವನಿ ಅಂದರು. ಫಿಲಮ್ ನೋಡೋಕ್ಕೆ ಸಿದ್ದಯ್ಯನುಂಡಿಯಿಂದ ನಂಜನಗೂಡಿಗೆ 2 ಮೈಲಿ ನಡ್ಕೊಂಡು ಹೋಯ್ತಿದ್ದೆ ಅಂತಲೂ ಕೂಡ ಹೇಳಿದ್ರು. ಭಾಳ ವೈನಾಗಿತ್ತು. ಆ ವ್ಯಾಯಾಮ ಅಂದರೆ 1983 ಮೈಸೂರು, ನಂಜನಗೂಡು, ಬಿಳಕೆರೆ, ಉಲ್ಲೇನಹಳ್ಳಿ ಗ್ರಾಮಗಳಲ್ಲಿ ಕಾಮನ್ಬಿಲ್ಲು ಫಿಲಮು ಶೂಟಿಂಗ್ ನಡೀತಾ ಇತ್ತು. ರಾಜ್ಕುಮಾರು, ಅನಂತ್ ನಾಗು, ಸರಿತಾ, ಬಾಲಕೃಷ್ಣ, ಅಶ್ವತ್ತು, ತೂಗುದೀಪ್ ಶ್ರೀನಿವಾಸು, ಉಮೇಶು ಮುಂತಾದವರೆಲ್ಲರೂ ಆ ಜಮೀನಾಗ ಉಳ್ತಾ ಇದ್ರು. ಅದು ನೋಡೋದೇ ಚೆಂದಾಗಿತ್ತು. ಅದರಲ್ಲಿ ರಾಜಣ್ಣ ಅವರು ಸೂಪರ್ ಆಗಿ ವ್ಯಾಯಾಮ ಮಾಡವ್ರೆ ಅಂತ ಹೇಳಿದ್ದಾರೆ ಯಾರು, ನಮ್ಮ ನಂಜನಗೂಡಿನ ಮಹೇಶ್ ನಾಯ್ಕ ಅವರು. ಬಹಳ ಚೆನ್ನಾಗಿ ಪತ್ರವನ್ನ ಬರೆದಿದ್ದಾರೆ.
1: ಧನ್ಯವಾದಗಳು ನಿಮಗೆ. ಈಗ ಮಿಂಚಂಚೆಗಳನ್ನ ನೋಡೋದಾದ್ರೆ ಮೈಸೂರಿನ ವಿಜಯನಗರದಿಂದ ಗೋವಿಂದ ರಾಜು ಅವರು ಮಿಂಚಂಚೆಯನ್ನ ಕಳಿಸಿದ್ದಾರೆ. ನಲ್ಮೆಯ ಆಕಾಶವಾಣಿಗೆ ನಮಸ್ಕಾರ. 1/8 ಶನಿವಾರ ರಾತ್ರಿ ಪ್ರಸಾರವಾದ ಶ್ರೀ ದೇವನೂರು ಮಹಾದೇವ ಅವರ ಕಥೆಗಳನ್ನು ಆಧರಿಸಿ ಪ್ರಸ್ತುತಪಡಿಸಿದ ನಾಟಕ ನಾವು ಹಳ್ಳಿಯಲ್ಲಿ ನಮ್ಮ ಮುಂದೆಯೇ ನಡೆಯುತ್ತಿದೆ ಅನ್ನುವ ಮಟ್ಟಿಗೆ ಡಾ ಉಮೇಶ್, ಕಾರ್ತಿಕ್, ಲೋಕೇಶ್ವರಿಯವರು ಇತರ ಕಲಾವಿದರು ಪ್ರಸ್ತುತಪಡಿಸಿದರು. ಕಂಠದಿಂದಲೇ ಶ್ರೋತೃಗಳ ಮನ ಗೆಲ್ಲುವುದು ಅಷ್ಟು ಸಾಮಾನ್ಯವಲ್ಲ. ಹಳ್ಳಿಯಲ್ಲಿ ನಡೆಯುತ್ತಿದ್ದ ಶೋಷಣೆಯನ್ನು ಲೇಖಕರು ಕಥೆಯಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಚೆನ್ನಾಗಿ ರಚಿಸಿದ್ದಾರೆ. ಡಾಕ್ಟರ್ ಉಮೇಶ್ ಅವರ ನಟನೆ, ಅವರ ಮಡದಿ ಹಾಗೂ ತಾಯಿಯಾಗಿ ಲೋಕೇಶ್ವರಿ ಮೇಡಂ ಹಾಗೂ ಮಗುವಾಗಿ ಕಾರ್ತಿಕ್ ಧ್ವನಿಗಳು ತುಂಬ ನಾಟಕೀಯತೆಯಂತೆ ಅಂತ ಅನ್ನಿಸ್ಲಿಲ್ಲ, ಸ್ವಾಭಾವಿಕವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಮುಂದೆಯೂ ನಾಟಕ ಸರಣಿ ಬರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾನುವಾರದ ಹರಟೆ ಕಾರ್ಯಕ್ರಮ ಸೊಗಸಾಗಿತ್ತು. ಗೇಮ್ ಶೋ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಧಾರಾಜ್ ಕಳಿಸಿದ್ದ ಊರುಗಳ ಪರ್ಯಾಯ ಪದ ಬಳಸಿ ಊರ ಹೆಸರ ಪ್ರಶ್ನೆ ಕೇಳಿದ್ದು ನಮಗೆ ಇಷ್ಟ ಆಯಿತು. ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಗೀತೆ ಕೋರಿಕೆ ಸಂದೇಶ ಕಳಿಸುವ ಶ್ರೋತೃಗಳಲ್ಲಿ ನಮ್ಮದೊಂದು ಮನವಿ ಅಂತ ಹೇಳ್ತಾ ಇದ್ದಾರೆ ಇವರು. ಪ್ರತಿದಿನ ಪ್ರತಿ ಸಂದೇಶ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ಗೀತೆ ಕೇಳುವ ಶ್ರೋತೃಗಳೇ ಪದೇ ಪದೇ ಮಧ್ಯಾಹ್ನ ಮತ್ತು ಸಂಜೆ ಕೋರಿಕೆಗಳ ಸಂದೇಶ ಕಳಿಸುತ್ತಿರುವುದು

0: ಉದ್ಘೋಷಕರು ಓದುವಾಗ ತಿಳಿಯುತ್ತಿದೆ. ಶ್ರೋತೃಗಳಾದ ನಾವು ಇತರ ಶ್ರೋತೃವೃಂದಕ್ಕೂ ಅವಕಾಶ ಮಾಡಿಕೊಡೋಣ. ವಾರದಲ್ಲಿ ಒಂದು ದಿನ ಮಾತ್ರ ಸಂದೇಶದ ಗೀತೆಯನ್ನು ಕೇಳೋಣ. ಇದೊಂದು ನಮ್ಮ ಕಳಕಳಿಯ ಮನವಿ ಅಂತ ಹೇಳ್ತಾ ಇದ್ದಾರೆ ಗೋವಿಂದರಾಜ್ ಅವರು.
1: ಗೋವಿಂದರಾಜ್ ಅವರಿಗೆ ಇಲ್ಲೇ ಒಂದು ವಿಚಾರವನ್ನ ಹೇಳೋಣ. ಈಗ ಮಧ್ಯಾಹ್ನದ ಪಾಳಿಯಲ್ಲಿ ಇರುವಂತವರು ಸಂಜೆಯ ಪಾಳಿಯಲ್ಲಿ ಇರೋದಿಲ್ಲ. ಆ ಬದಲಾವಣೆ ಆಗಿರೋದ್ರಿಂದ ಒಂದಷ್ಟು ಆ ಥರದ ಪುನರಾವರ್ತನೆ ಆಗುತ್ತೆ ಹೆಸರುಗಳಲ್ಲಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಗಮನವನ್ನು ಹರಿಸ್ತೇವೆ ಅಂತ ಹೇಳೋಣ.
0: ಧನ್ಯವಾದಗಳು ಗೋವಿಂದರಾಜ್ ಅವರೇ. ಹಾಗೆ ಎಚ್ ಎಸ್ ಶಿವರಾಮ್ ಅವರು ರಾಮಕೃಷ್ಣನಗರ ಮೈಸೂರಿನಿಂದ ನಮಗೆ ಮಿಂಚಂಚೆಯನ್ನು ಕಳಿಸಿದ್ದಾರೆ. ಕೆನ್ನಾಯಿಯ ಜಾಡಿನಲ್ಲಿ ಕುತೂಹಲಕಾರಿ ರೋಮಾಂಚನಕಾರಿ ಪ್ರಸಂಗಗಳಿಗೆ ಕೂಡಿದ್ದು ರಂಜಕವಾಗಿದೆ. 7 ಆಗಸ್ಟ್ ಪ್ರಸಾರವಾದ ಸೋಲೋ ಪ್ರಕರಣದ ದುರಂತದ ಮಗ್ಗುಲಲ್ಲೇ ಪ್ರಣಯ ವಿಷಣ್ಣತೆಯ ಜೊತೆಗೆ ಪ್ರಫುಲ್ಲತೆಯ ಅನುಭವ ನೀಡಿತು. ಚಿತ್ರವತ್ತಾದ ವಿವರ ಲೇಖಕರ ನಿರೂಪಣಾ ಕೌಶಲ್ಯದ ಪ್ರತಿಭೆ ಅನಾವರಣಗೊಳಿಸಿದೆ. ಸೊಗಸಾದ ಓದು ಮುದ ನೀಡಿತು ಅಂತ ಹೇಳ್ತಾ ಇದ್ದಾರೆ. ಲೇಖಕರಿಗೆ ಓದಿದವರಿಗೆ ಆಕಾಶವಾಣಿಗೆ ನಮಸ್ಕಾರ ಹಾಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಎಚ್ ಎಸ್ ಶಿವರಾಮ್ ಅವರು. ಶಿವರಾಮ್ ಅವರೇ, ತಮಗೂ ಕೂಡ ಧನ್ಯವಾದಗಳು. ಮತ್ತೊಂದು ಮಿಂಚಂಚೆ ಗಾಯಕ ನಂಜುಂಡಸ್ವಾಮಿ ಸಂತೆ ಬಾಚಹಳ್ಳಿಯಿಂದ ಕಳಿಸಿದ್ದಾರೆ. ದಿನಾಂಕ 7/8/2026 ಶುಕ್ರವಾರ ರಾತ್ರಿ 8:15 ವಿಜ್ಞಾನ ಭಾರತಿ ಕಾರ್ಯಕ್ರಮ ತುಂಬಾ ಉಪಯುಕ್ತವಾಗಿತ್ತು. ಎಲ್ ನಿನೋ ಎಂದರೇನು, ಅದು ಹೇಗೆ ಮಳೆಯ ಕಡಿಮೆ ಜಾಸ್ತಿಗೆ ಕಾರಣ ಆಗುತ್ತೆ, ಸಮುದ್ರದ ಮೇಲಿನ ಬಿಸಿಗಾಳಿ ಹೇಗೆ ಅದಕ್ಕೆ ಕಾರಣ, ಅತಿವೃಷ್ಟಿ ಅನಾವೃಷ್ಟಿ ಬರಗಾಲ ಪ್ರವಾಹ ಎಲ್ಲದರ ಬಗ್ಗೆ ತಿಳಿಸಿ, ಮಾನವನ ಹಸ್ತಕ್ಷೇಪ ಕೈಗಾರಿಕೀಕರಣ ಪರಿಸರ ಮಾಲಿನ್ಯ ಜಾಗತಿಕ ತಾಪಮಾನ ಏರಿಕೆ ಹೀಗೆ ಎಲ್ಲದರ ಕುರಿತು ಸವಿವರ ವಿವರ ನೀಡಿದರು. ಜಿಎನ್ ಮಂಜುನಾಥ್ ಅವರು ಕೂಡ ಅಷ್ಟೇ ಚೆನ್ನಾಗಿ ಪ್ರಶ್ನೆ ಕೇಳಿದರು. ಹಾಗೆಯೇ ಮಂಜುನಾಥ್ ಅವರು ಸಂಧ್ಯಾರಾಗ ಕಾರ್ಯಕ್ರಮವನ್ನು ಕೂಡ ಚೆನ್ನಾಗಿ ನಡೆಸಿಕೊಡ್ತಾರೆ. ಅವರ ಧ್ವನಿ ಮಾತನಾಡುವ ಶೈಲಿ ತುಂಬ ಚೆನ್ನಾಗಿರುತ್ತೆ. ಪ್ರಸಾರ ಮಾಡಿದ್ದಕ್ಕೆ ಮೈಸೂರು ಆಕಾಶವಾಣಿಗೆ ಅನಂತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಂಜುಂಡಸ್ವಾಮಿ ಅವರು. ನಂತರ ಮುಂದುವರೆದು ಫಸ್ಟ್ ಫಿಲಂ ಪ್ರತಿ ಭಾನುವಾರ ಶ್ರೀಮಾನ್ ತುಂಬ ಚೆನ್ನಾಗಿ ನಡೆಸಿಕೊಡ್ತಾರೆ. ನಾ ಕಸ್ತೂರಿ ಅವರ ಕಸ್ತೂರಿ ಮಾತ್ರೆ ಚೆನ್ನಾಗಿ ಇರುತ್ತೆ. ಉಮೇಶ್ ಅವರು ಚೆನ್ನಾಗಿ ಏರಿಳಿತದ ಧ್ವನಿಯಿಂದ ಮಾತನಾಡ್ತಾರೆ, ಆದರೆ ಕೆಲವು ಬಾರಿ ಅದು ಅತಿರೇಕ ಅನಿಸಲೂಬಹುದು. ನನ್ನ ಮನಸ್ಸಿನ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ನೀಡಿದ ಮೈಸೂರು ಆಕಾಶವಾಣಿಗೆ ಮತ್ತೊಮ್ಮೆ ವಂದನೆ ಅಂತ ಹೇಳ್ತಾ ಇದ್ದಾರೆ ನಂಜುಂಡಸ್ವಾಮಿ ಅವರು. ನಂಜುಂಡಸ್ವಾಮಿ ಅವರೇ, ತಮಗೂ ಕೂಡ ಧನ್ಯವಾದಗಳು. ಮತ್ತೊಂದು ಮಿಂಚಂಚೆ ಸ್ವರ್ಣಲತಾ ಅವರು ಮೈಸೂರಿನಿಂದ ಕಳಿಸಿದ್ದಾರೆ. ದಿನಾಂಕ 7 ರಾತ್ರಿ ಪ್ರಸಾರವಾದ ಸವಿನೆನಪು ಬಾಳು ಪದವನ್ನು ಆಧರಿಸಿದ ಚಲನಚಿತ್ರ ಗೀತೆಗಳು ಸುಂದರವಾಗಿ ಮೂಡಿಬಂದವು. ಕೆಲವು ಗೀತೆಗಳನ್ನು ಇದೇ ಮೊದಲ ಬಾರಿ ಕೇಳಿದೆ. ನಿರೂಪಕರಿಗೆ ನಿಲಯಕ್ಕೆ ಧನ್ಯವಾದಗಳು. ದಿನಾಂಕ 8 ಬೆಳಗ್ಗೆ ಪ್ರಸಾರವಾದ ಭಾವಗೀತೆಗಳು ಹಾಡು ಪದದಿಂದ ಕೂಡಿದ್ದು ಮಂಜುಳಾ ಗುರುರಾಜ್ ಹಾಗೂ ಪುತ್ತೂರು ನರಸಿಂಹನಾಯ್ಕ ಅವರ ಕಂಠಸಿರಿಯಲ್ಲಿ ಸುಶ್ರಾವ್ಯವಾಗಿ ಮೂಡಿಬಂದವು. ಅಂದು ಸಂಜೆ 4 ಪ್ರಸಾರವಾದ ದ್ವಂದ್ವ ನಾಟಕ ವಿನೂತನವಾಗಿತ್ತು. ಮನುಷ್ಯನಿಗೆ 2 ಮುಖಗಳಿರುತ್ತವೆ, ಒಂದು ಬಹಿರಂಗ ಇನ್ನೊಂದು ಅಂತರಂಗ. ಬಹಿರಂಗ ಮುಖ ಎಲ್ಲರಿಗೂ ಗೋಚರವಾಗುತ್ತೆ, ಆದರೆ ಅಂತರಂಗದ ಮುಖ ತನ್ನ ಆಸೆ ಆಕಾಂಕ್ಷೆಗಳು ನಿರೀಕ್ಷೆಗಳು ಹುಸಿಯಾದಾಗ ಪ್ರಕಟವಾಗುತ್ತವೆ. ಇಲ್ಲಿ ಮದುಮಗಳು ಮದುಮಗ ತನ್ನೊಡನೆ ನಡೆದುಕೊಂಡ ರೀತಿಗೆ ಅಂತರಂಗದ ಮುಖ ಪ್ರೀತಿಯ ಭೂತ ಅವಳನ್ನು ಆವರಿಸಿ ನಿಜವೆಂದು ಭ್ರಮೆ ಮೂಡಿಸುತ್ತೆ. ಅವಳೇ ಹೇಳಿದ ಹಾಗೆ ಸತ್ಯ ಸುಳ್ಳಾಗಬಹುದು, ಸುಳ್ಳು ಸತ್ಯವಾಗಬಹುದು. ಕೊನೆಗೆ ಕುರುಬ ಶೀಸೆಯಲ್ಲಿ ಬಂಧಿಸಿದರೂ ಅವಳ ಆತ್ಮ ಅಂತರಂಗಕ್ಕೆ ಮರಳುತ್ತೆ. ಇಂತಹ ಚಂದದ ನಾಟಕವನ್ನು ಪ್ರಸಾರ ಮಾಡಿದ ನಿಲಯಕ್ಕೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಸ್ವರ್ಣಲತಾ ಅವರು. ಮತ್ತೆ ಮುಂದುವರೆದು 9 ಬೆಳಗ್ಗೆ ಪ್ರಸಾರವಾದ ಕೆನ್ನಾಯಿಯ ಜಾಡಿನಲ್ಲಿ ಒಂಟಿ ಸಲಗದ ಅನುಭವ ಕೇಳಿ ಮೈ ಜುಮ್ಮೆಂತು ಅಂತ ಹೇಳ್ತಾ ಇದ್ದಾರೆ.
1: ಪತ್ರವನ್ನು ಬರೆದಂತಹ ಸ್ವರ್ಣಲತಾ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಈಗ ಮತ್ತಷ್ಟು ಮಿಂಚಂಚೆಗಳು ಇವೆ. ಡಾಕ್ಟರ್ ಅಂಜಲಿ ಸುರೇಂದ್ರ ಅವರು ಹೇಳ್ತಾರೆ, ನಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ಡಾಕ್ಟರ್ ಅಂಜಲಿ ಸುರೇಂದ್ರ ಮಾಡುವ ನಮಸ್ಕಾರಗಳು. ನಮ್ಮ ನಾಡಿನ ಹೆಮ್ಮೆಯ ಪ್ರಖ್ಯಾತ ಸಾಹಿತಿಗಳಾದ ದೇವನೂರು ಮಹಾದೇವ್ ಅವರ ದ್ಯಾವಂದೂರು ಕಥಾ ಸಂಕಲನದ ಬಾನುಲಿ ನಾಟಕ ಸರಣಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. 25 ಶನಿವಾರ ಅಂದರೆ ಕಳೆದ ತಿಂಗಳು 8/15 ಜಿ ಶಾಂತಕುಮಾರ್ ಅವರ ನಿರ್ದೇಶನದಲ್ಲಿ ಪ್ರಸಾರವಾದ ದ್ಯಾವಂದೂರು ನಾಟಕ ಸರಣಿಯ 2 ಕಥಾನಾಟಕ ಗ್ರಸ್ಥರು ನಿಜಕ್ಕೂ ಅದ್ಭುತವಾಗಿ ಮೂಡಿಬಂತು. ಪ್ರಸಾದ್ ಕುಂದೂರು ಅವರ ಬಾನುಲಿ ಅಳವಡಿಕೆ ತುಂಬ ಉತ್ತಮವಾಗಿತ್ತು ಅಂತ ಹೇಳಿದ್ದಾರೆ. ಹಾಗೆಯೇ ಸೋಮಶೇಖರ್ ಕೊತ್ತತ್ತಿಯಿಂದ ನಮ್ಮ ನೆಚ್ಚಿನ ಕಾಡಿನ ರಾಜ ಜಿ ಶಾಂತಕುಮಾರ್ ಅವರಿಗೆ

0: ಅಭಿನಂದನೆ. ಕರಡಿಯನ್ನು ನಾಟಕಕ್ಕೆ ಕರೆಸಿ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಮೆಚ್ಚುಗೆ ಆಯಿತು. ಕರಡಿ ಆಡಿಸುವ ಜನರ ಭಾವನೆ ಬವಣೆ ಕಾಡನ್ನು ಅರಿತ ನಿಮಗೆ ತೋರುತ್ತದೆ. ಕರಡಿಯ ಕುಣಿಸುವ ನಾಟಕ ಸೂಪರ್ ಆಗಿತ್ತು ಅಂತ ಇವರು ಹೇಳಿದ್ದಾರೆ. ಮತ್ತು ಸೋಮಶೇಖರ್ ಅವರು ಹೇಳ್ತಾರೆ, ನಮ್ಮ ಚಾಮರಾಜನಗರ ಪ್ರಾಂತ್ಯದ ಭಾಷೆಯನ್ನು ಅಳವಡಿಸಿಕೊಂಡಿರುವಂತಹ ದೇವನೂರು ಮಹಾದೇವ ಅವರ ಕಥೆಗಳನ್ನು ನಾಟಕಕ್ಕೆ ಅಳವಡಿಸಿ ಪ್ರಸಾರ ಮಾಡ್ತಾ ಇರುವಂಥದ್ದು ತುಂಬ ಸಂತೋಷದ ಸಂಗತಿ. ಈ ಒಂದು ಪರಂಪರೆ ಹೀಗೆ ಮುಂದುವರಿಲಿ ಅಂತ ಇವರು ಹೇಳ್ತಾ ಇದ್ದಾರೆ. ಗಾಯಕ ನಂಜುಂಡಸ್ವಾಮಿ ಸಂತೆಬಾಚಲಿಯಿಂದ ಹೇಳ್ತಾರೆ, ಮಧ್ಯಾಹ್ನ 12:35-27:2026 ಸೋಮವಾರದಂದು ಸುಚೇತನ್ ರಂಗಸ್ವಾಮಿ ಅವರ ಧ್ವನಿಯಲ್ಲಿ ಕನಕದಾಸರ ಬಂಟನಾಗಿ ಬಾಗಿಲ ಕಾಯುವೆ ಪಂತುವರಳಿ ರಾಗದಲ್ಲಿ ತುಂಬ ಚೆನ್ನಾಗಿತ್ತು, ಕೇಳಿ ಕಣ್ತುಂಬಿಕೊಂಡೆ. ಹಾಗೆಯೇ ಹಲವಾರು ಗೀತೆಗಳು ನನಗೆ ತುಂಬ ಇಷ್ಟ, ಅವೆಲ್ಲವನ್ನು ಆಕಾಶವಾಣಿ ಮೂಲಕ ಕೇಳುವ ಒಂದು ಸೌಭಾಗ್ಯ ನನಗೆ ಆಗಿದೆ ಅಂತ ಹೇಳ್ತಾರೆ. ಶ್ರೀಮತಿ ಕಲಾಪ್ರಸಾದ್ ಅವರು ಮೈಸೂರಿನ BEML ಲೇಔಟಿಂದ ಆಕಾಶವಾಣಿಯ ಎಲ್ಲ ಕಲಾವಿದರಿಗೆ ಕಲಾಪ್ರಸಾದ್ ಮಾಡುವ ನಮಸ್ಕಾರಗಳು. ದಿನಾಂಕ 29/7/2026 ಬುಧವಾರ ಸಾಯಂಕಾಲ 4 ಗಂಟೆಗೆ ಪ್ರಸಾರವಾದ ಬಾರೋ ಮುದ್ದುಕೃಷ್ಣ ರೂಪಕ ತುಂಬ ಚೆನ್ನಾಗಿತ್ತು, ಇತ್ತೀಚಿನ ದಿನಗಳ ಗಂಭೀರ ಸಮಸ್ಯೆ ಎಂದೇ ಹೇಳಬಹುದು. ಕಾರಣ ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗಿರುವುದು ಒಂದು ಕಡೆಯಾದರೆ ಇಷ್ಟಪಟ್ಟು ಆರಿಸಿಕೊಂಡ ಅವರದೇ ಬದುಕು, ತಮ್ಮ ತಮ್ಮ ಈಗೋಗಳಿಂದಾಗಿ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ನಿತ್ಯ ಜಗಳವಾಡಿ ತಾರಕಕ್ಕೇರಿ ವಿಚ್ಛೇದನದಂತಹ ನಿರ್ಧಾರಕ್ಕೆ ಬಂದು ಬಿಡುತ್ತಾರೆ. ಇದು ಪೀಠಿಕೆಯಷ್ಟೇ ಅಂತ ಹೇಳ್ತಾರೆ. ಒಟ್ಟಾರೆ ನಾಟಕ ತುಂಬ ಚೆನ್ನಾಗಿತ್ತು. ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ದಿಗ್ವಿಜಯ್ ಅವರಿಗೆ, ರೂಪಕವನ್ನು ಬರೆದಂತಹ ಸವಿತಾ ವೆಂಕಟೇಶ್ ಅವರಿಗೆ ಧನ್ಯವಾದಗಳು ಅಂತ ಇವರು ಹೇಳ್ತಾರೆ. ಕಿರಣ್ HP ಅವರು ಹೇಳ್ತಾರೆ, ಪ್ರೀತಿಯ ಆಕಾಶವಾಣಿ ನಿಲಯಕ್ಕೆ ಮೈಸೂರಿನಿಂದ HP ಕಿರಣ್ ಮಾಡುವ ನಮಸ್ಕಾರಗಳು. 31/7/2026 ಶುಕ್ರವಾರ ರಾತ್ರಿ 8:15 ಪ್ರಸಾರವಾದ ಈಗಿನ ತಲೆಮಾರು ಜಾನಪದ ವಿಷಯವನ್ನು ಕುರಿತ ಚರ್ಚೆ ಅತ್ಯುತ್ತಮವಾಗಿ ಮೂಡಿಬಂತು. ಜಾನಪದ ವಿದ್ವಾಂಸರಾದ ವನಂ ಶಿವರಾಮ್ ಅವರು ಹಾಗೆಯೇ ವಿಜಯಲಕ್ಷ್ಮಿ ಮನಾಪುರ ಅವರು ಜಾನಪದವನ್ನು ಕುರಿತಂತೆ ಸುದೀರ್ಘವಾಗಿ ತಿಳಿಸಿಕೊಟ್ರು. ಶ್ರೀಯುತ ಡಾಕ್ಟರ್ ಮೈಸೂರು ಉಮೇಶ್ ಅವರು ಅವರದೇ ಕ್ಷೇತ್ರವಾದ ಜಾನಪದ ಕ್ಷೇತ್ರವನ್ನು ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿದರು. ಆಧುನಿಕ ಕಾಲದ ಭರಾಟೆಯಲ್ಲಿ ಜನಪದ ಸಂಸ್ಕೃತಿ ನಶಿಸುತ್ತಿದೆ ಎಂಬ ಭಾವನೆಯು ಈ ಚರ್ಚೆಯನ್ನು ಕೇಳಿ ಸ್ವಲ್ಪ ಮಟ್ಟಿಗೆ ದೂರವಾಯಿತು. ಯೂಟ್ಯೂಬ್, ಆನ್ಲೈನ್, ವಾಟ್ಸಪ್ ಹೀಗೆ ತಂತ್ರಜ್ಞಾನಗಳ ಮೂಲಕ ನಮ್ಮ ಜಾನಪದ ಸಂಸ್ಕೃತಿಗೆ ವಿಶೇಷ ಮೆರುಗು ಉಂಟಾಗ್ತಾ ಇದೆ. ಶಾಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಕಲೋತ್ಸವ ಮುಂತಾದ ಕಾರ್ಯಕ್ರಮಗಳು ನಡೆದು ಅಲ್ಲಿ ಜನಪದ ಗೀತೆಗಳು ಮತ್ತು ಜನಪದ ಕುಣಿತಗಳು ಪ್ರಕಟವಾಗ್ತಾ ಇರುವಂಥದ್ದು ತುಂಬ ಸಂತೋಷದ ಸಂಗತಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಉಮೇಶ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಮತ್ತು ಮುಂದುವರೆದು ಹೇಳ್ತಾರೆ, 1/8/2026 ಶನಿವಾರ ರಾತ್ರಿ 9:15 ಪ್ರಸಾರವಾದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರ ಮೈಸೂರು ಭೇಟಿಯ ಬಾನುಲಿ ವರದಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಡಾಕ್ಟರ್ ಮೈಸೂರು ಉಮೇಶ್ ಅವರು ಕಣ್ಣಿಗೆ ಕಟ್ಟುವಂತೆ ಎಳೆಯಾಗಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದರು. ಕಾರ್ಯಕ್ರಮಕ್ಕೆ ನೇರವಾಗಿ ಹೋಗದ ಎಷ್ಟೋ ಜನರು ಈ ಬಾನುಲಿ ವರದಿಯನ್ನು ಕೇಳಿ ಕಾರ್ಯಕ್ರಮಕ್ಕೆ ಹೋದಷ್ಟೇ ಸಂಭ್ರಮವನ್ನು ಅನುಭವಿಸುವಂತೆ ಉಮೇಶ್ ಅವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದರು ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ಮೈಸೂರು ಆಕಾಶವಾಣಿ ನಿಲಯದ ಹೆಮ್ಮೆಯ ಕಾರ್ಯಕ್ರಮ ಕಾಮನ ಬಿಲ್ಲು 1 ವರ್ಷಗಳ ಸುದೀರ್ಘ ಪಯಣವನ್ನು ಪೂರೈಸಿದ್ದು ಸಂಭ್ರಮದ ವಿಷಯ. ಈ ಕಾರ್ಯಕ್ರಮದಲ್ಲಿ GN ಮಂಜುನಾಥ್ ಅವರು, ಯೋಧರು, ಸಂಗೀತ ನಿರ್ದೇಶಕರು, ಗಾಯಕ ಗಾಯಕಿಯರು, ಕ್ರಿಕೆಟ್ ಆಟಗಾರರು ಹೀಗೆ ಅನೇಕ ವೈವಿಧ್ಯಮಯ ವ್ಯಕ್ತಿಗಳನ್ನು ಪರಿಚಯಿಸಿದರು. ಈ ಕಾಮನಬಿಲ್ಲು ಕಾರ್ಯಕ್ರಮದ ಪಯಣವು ಹೀಗೆ ಮುಂದುವರಿಯಲಿ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆಯೇ ವಿಜಯಲಕ್ಷ್ಮಿ ಎಸ್ ಇವರು ಮೈಸೂರಿನಿಂದ ಹೇಳ್ತಾರೆ, ಕಳೆದ ಶುಕ್ರವಾರ ಮಹಿಳಾ ಸಾಹಿತ್ಯ ರಂಗ ಕಾರ್ಯಕ್ರಮದಲ್ಲಿ ಕಥೆ ಓದಿದವರು ಕೊನೆಯಲ್ಲಿ ಬಹುಶಃ ಅವರ ಅನುಭವವನ್ನು ಹೇಳಿದ್ದಾರೆ ಅನಿಸುತ್ತೆ ಅಂದರು. ಅದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಎನಿಸಿತು, ಅದಕ್ಕಾಗಿ ಪತ್ರವನ್ನು ಬರೀತಾ ಇದ್ದೇನೆ. ಕಥೆ ಬರೆಯುವವರು ತಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳಿಗೆ, ಪತ್ರಿಕೆಯಲ್ಲಿ ಓದುವ ಯಾವುದೋ ಒಂದು ಸುದ್ದಿಗೆ ಅಥವಾ ತಮ್ಮ ಕಲ್ಪನೆಗೆ ಕಥೆಯ ರೂಪ ನೀಡಬಹುದು. ಕಥೆಗಾರರು ತಮ್ಮ ಜೀವನದಲ್ಲಿ ನಡೆದದ್ದನ್ನೇ ಕಥೆ ಕಾದಂಬರಿ ಮಾಡುವ ಹಾಗಿದ್ದರೆ ಇಷ್ಟೆಲ್ಲ ಕಥೆ ಕಾದಂಬರಿಗಳು ಇರುತ್ತಿರಲಿಲ್ಲ ಎನಿಸುತ್ತದೆ. ಏಕೆಂದರೆ ಎಷ್ಟೋ ಕಥೆಗಾರರು ನೂರಾರು ಸಾಮಾಜಿಕ ಕಾದಂಬರಿಗಳು ಹಾಗೂ ಪತ್ತೆದಾರಿ ಕಾದಂಬರಿಗಳನ್ನು ಓದಿರುತ್ತಾರೆ, ಬರೆದಿರುತ್ತಾರೆ. ಹಾಗೆಂದು ಅದನ್ನೆಲ್ಲ ಅವರ ಜೀವನದಲ್ಲಿ ನಡೆದ ಘಟನೆಗಳನ್ನೇ ಆಧರಿಸಿ ಬರೆದಿದ್ದಾರೆ ಎಂದು ಹೇಳಲಾಗುತ್ತದೆಯೇ ಅಂತ ಇವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಇದನ್ನು ಸಂಬಂಧಪಟ್ಟವರಿಗೆ ನಾವು ಗಮನಕ್ಕೆ ತರೋಣ. ತೇಜಸ್ವಿನಿ ಅವರೇ,
1: ಮತ್ತೊಂದು ಮಿಂಚಂಚೆ, ಮತ್ತೆ ಗೋವಿಂದರಾಜು ಅವರು ಇನ್ನೊಂದು ಮಿಂಚಂಚೆಯನ್ನು ಕಳಿಸಿದ್ದಾರೆ. 5-8 ಬುಧವಾರ ರಾತ್ರಿ ಪ್ರಸಾರವಾದ ರಂಗನಾಟಕ ಸುಭದ್ರಾ ಕಲ್ಯಾಣ ಎಂಬ ನಾಟಕ ಕೇಳಿ ಖುಷಿಯಾಯಿತು. ಇದೇ ದಿನ ಸಂಜೆ 5 ಗಂಟೆಗೆ ಪ್ರಸಾದಿಸಿದ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ಗಂಡಸರಿಗೆ, ಅದರಲ್ಲೂ ವಯಸ್ಸಾದವರಲ್ಲಿ ಮೂತ್ರಕೋಶಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ಅದಕ್ಕೆ ಮನ ತಟ್ಟುವಂತೆ ನಮಗೆ ತಿಳಿಸಿದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. 6/8/2026 ಶ್ರೀ ಸೋಮಪಣ್ಣ ಹಿರಿಯ ವಯಸ್ಸಿನ ಹಾಡುಗಾರರ ಸಂದರ್ಶನ ಮಾಡಿಸಿದ್ದು ತುಂಬಾ ಚೆನ್ನಾಗಿತ್ತು. ಶ್ರೀ ಮಂಜುನಾಥ್ ಅವರು ಸಮಯೋಚಿತವಾಗಿ ಪ್ರಶ್ನೆ ಕೇಳ್ತಾ ಇದ್ರು. ವಿದ್ಯೆ ಇಲ್ಲದಿದ್ದರೂ ಅವರ ನೆನಪಿನ ಶಕ್ತಿ, ಮುಗ್ಧತೆ, ಅವರ ನಿಷ್ಕಲ್ಮಶ ಮಾತು ಕೇಳಿ ನಮ್ಮಲ್ಲಿ ಧನ್ಯತಾ ಭಾವನೆ ಮೂಡಿಬಂತು. ಆಕಾಶವಾಣಿ ಮಾತ್ರ ಎಲ್ಲರಿಗೂ ಒಂದೇ ದೃಷ್ಟಿಯಿಂದ ನೋಡುತ್ತೆ. ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತು ಮುಂದುವರೆದು 9/8/2026 ಭಾನುವಾರ

0: ರಾತ್ರಿ ಪ್ರಸಾರವಾದ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮವು ಕನ್ನಡ ನಾಡು ನುಡಿಯ ಬಗ್ಗೆ ನಮಗೆ ಮತ್ತೊಮ್ಮೆ ಪರಿಚಯವನ್ನು ಮಾಡಿಸಿದ್ದು ನಮಗೆ ಆನಂದವಾಗಿದೆ. ಎಷ್ಟೋ ವಿಷಯಗಳನ್ನು ನಮ್ಮ ನೆನಪಿನ ಪಟಲಕ್ಕೆ ತರುತ್ತಿರುವ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಗೋವಿಂದೇ ಗೌಡರು. ಗೋವಿಂದರಾಜು ಅವರು ಗೋವಿಂದೇ ಗೌಡರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಇದು ಭಾನುವಾರ ರಾತ್ರಿ ಪ್ರಸಾರ ಆಗಲಿಲ್ಲ, ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರ ಆಯಿತು. ಮತ್ತೆ ಮುಂದುವರೆದು 10/8/2026 ಗೇಮ್ ಶೋ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗಳ ಬಗ್ಗೆ ವಿಷಯದ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯುತ್ತಿದ್ದು ಕೇಳಿ ಖುಷಿಯಾಯಿತು. ಪ್ರಸ್ತುತಪಡಿಸಿದ ಕೀರ್ತನಾ ಮೇಡಮ್, ದಿಗ್ವಿಜಯ್ ಅವರಿಗೆ ಧನ್ಯವಾದಗಳು. ನಾವು ಫೋನ್ ಮಾಡ್ತಿದ್ವಿ, ಕರೆ ಸಿಗದೆ ಬೇಸರವಾಯಿತು ಅಂತ ಹೇಳ್ತಾ ಇದ್ದಾರೆ. ಬೇಸರ ಮಾಡಿಕೊಳ್ಬೇಡಿ, ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇರಿ, ಕರೆ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಮಿಂಚಂಚೆ ಸುಧಾರಾಜ್ ಅವರು ಮೈಸೂರಿನಿಂದ ಕಳಿಸಿದ್ದಾರೆ. ದಿನಾಂಕ 4/8/2026 ಪ್ರಸಾರವಾದ ಹೊಂಗಿರಣ ಕಾರ್ಯಕ್ರಮ ಬಹಳ ಇಷ್ಟ ಆಯಿತು. ಪಾದರಕ್ಷೆ ಹಾಗೂ ಪಾದಗಳ ರಕ್ಷಣೆ ಕುರಿತಂತೆ ಡಾಕ್ಟರ್ ಕುಲ್ದೀಪ್ ಎನ್ ಅವರು ಪಾದಗಳನ್ನು ಯಾವ ರೀತಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು, ಯಾರು ಯಾರು ಎಂತಹ ಚಪ್ಪನಿಗಳನ್ನು ಧರಿಸಬೇಕು, ಎಂತಹದ್ದನ್ನು ಧರಿಸಬಾರದು ಎಂದು ಬಹಳ ಚೆನ್ನಾಗಿ ಮನದಟ್ಟು ಮಾಡಿದ್ರು. ಹಾಗೆಯೇ ಶ್ರೋತೃಗಳ ಸಂದೇಶಗಳಿಂದ ತಿಳಿದು ಬಂದಿದ್ದು ಏನೆಂದರೆ, ಹಲವರು ಅವರು ಮೊದಲು ಚಪ್ಪಲಿ ಧರಿಸಿದ್ದೇ ಅವರು ಶಾಲೆಗೆ ಹೋಗಲು ಪ್ರಾರಂಭಿಸಿದ ನಂತರ ಎಂದು. ಒಟ್ಟಿನಲ್ಲಿ ಕಾರ್ಯಕ್ರಮ ಬಹಳ ಗಮನ ಸೆಳೆಯಿತು. ಉತ್ತಮ ಕಾರ್ಯಕ್ರಮ ಪ್ರಸ್ತುತಪಡಿಸಿದ ಬಿಜಿ ಕವಿತಾ, ಲೋಕೇಶ್ವರಿ ಹಾಗೂ ವೈದ್ಯರಾದ ಕುಲ್ದೀಪ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದುವರೆದು 6/8/2026 ಚಿಂತನ ಕಾರ್ಯಕ್ರಮ. ಶುಭಶ್ರೀ ಪ್ರಸಾದ್ ಅವರು ಶಿಕ್ಷಣ ಮತ್ತು ಜ್ಞಾನ ನಡುವೆ ಇರುವ ಸೂಕ್ಷ್ಮ ವ್ಯತ್ಯಾಸವನ್ನು ಬಹಳ ಚೆನ್ನಾಗಿ ವಿವರಿಸಿದರು. ಅನಂತರ ಪ್ರಸಾರವಾದ ದೈಹಿಕ ದೀಕ್ಷೆ ಕಾರ್ಯಕ್ರಮ ಸಹ ಚಿಂತನಾರ್ಹವಾಗಿತ್ತು. ವೈದ್ಯರು ತಮಗಾದ ಅನುಭವವನ್ನು ಬಹಳ ಮಾರ್ಮಿಕವಾಗಿ ವಿವರಿಸಿದರು. ಘಟನೆಯ ವಿವರ ಕೇಳುತ್ತಾ ಕೇಳುತ್ತಾ ನನಗೆ ಕಣ್ಣಂಚಿನಲ್ಲಿ ನೀರು ಬಂದಿತ್ತು. ಕೆಲವು ತಿಂಗಳು ನಂತರ ಆಕೆ ಆತ್ಮವಿಶ್ವಾಸದೊಂದಿಗೆ ಮರಳಿ ಬಂದು ವೈದ್ಯರಿಗೆ ಧನ್ಯವಾದಗಳನ್ನು ಹೇಳಿ ಹೋದ್ಲು ಎಂದು ತಿಳಿದಾಗ ಆಕೆಯ ಬಗ್ಗೆ ನನಗೂ ಮೆಚ್ಚುಗೆ ಮತ್ತು ಅಭಿಮಾನ ಮೂಡಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾನುವಾರ ಬೆಳಗ್ಗೆ ಪ್ರಸಾರವಾಗುತ್ತಿರುವ ಕಸ್ತೂರಿ ಮಾತ್ರೆ ಕಾರ್ಯಕ್ರಮ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಕೇಳ್ತಾ ಕೇಳ್ತಾ ನಗು ಬರ್ತಾ ಇರುತ್ತೆ. ಒಂದು ಉತ್ತಮ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಿರುವ ತಂಡಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಸುಧಾರಾಜ್ ಅವರು.
1: ಮಿಂಚಂಚೆಯನ್ನು ಕಳಿಸಿದಂತಹ ಸುಧಾರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ತೇಜಸ್ವಿನಿ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ಒಂದಷ್ಟು ಮಿಂಚಂಚೆಗಳು ಉಳ್ಕೊಂಡಿವೆ. ಆ ಮಿಂಚಂಚೆಗಳನ್ನು ಮುಂದಿನ ವಾರ ನಾವು ಓದ್ತೇವೆ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ನಿಮ್ಮ ಮಿಂಚಂಚೆ ಸುರಕ್ಷಿತವಾಗಿ ನಮ್ಮ ಬಳಿಯಲ್ಲಿ ಇದೆ. ಮುಂದಿನ ವಾರ ಖಂಡಿತ ಓದ್ತೇವೆ. ಈಗ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಿದಂತಹ, ಹಾಗೆಯೇ ಪತ್ರಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂತಹ, ಮಿಂಚಂಚೆಯ ಮೂಲಕ ತಮ್ಮ ಸಂದೇಶಗಳನ್ನು ವಿಚಾರಗಳನ್ನು ಹಂಚಿಕೊಂಡಂತಹ ಎಲ್ಲ ಕೇಳುಗರಿಗೆ ವಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಾನು ಡಾಕ್ಟರ್ ಮೈಸೂರು ಉಮೇಶ್.
0: ನಾನು ತೇಜಸ್ವಿನಿ ಗಿರೀಶ್.
1: ಒಂದು ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಚಿತ್ರ ನಾಗಕನ್ನಿ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ಬಾಹ್ಯಾಕಾಶ ರಂಗದ ಪಿತಾಮಹ, ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮದಿನವೆಂದು ನಾಡಿನ ಹಲವು ವಿಜ್ಞಾನ ಕೂಟಗಳಲ್ಲಿ ಇಂದು ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಚಿಂತನ ಗೋಷ್ಠಿಗಳು ನಡೆಯಲಿವೆ. ವಿಭಿನ್ನ ಸಂದರ್ಭಗಳು, ಸಾಮಾನ್ಯ ಆಕಾಂಕ್ಷೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಯುವ ದಿನಾಚರಣೆ. 1999ರಲ್ಲಿ ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವಜನತೆ ವೈವಿಧ್ಯಮಯ ಸ್ಥಳೀಯ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಘನತೆ, ಶಿಕ್ಷಣ ಮತ್ತು ಉದ್ಯೋಗ ಸಾರ್ವತ್ರಿಕ ಭರವಸೆಗಳಾಗಿವೆ ಎಂಬುದನ್ನು ಗುರುತಿಸುತ್ತದೆ. ಇಂದು ವಿಶ್ವ ಕ್ಯಾಲಿಗ್ರಫಿ ದಿನಾಚರಣೆ. ಅಕ್ಷರಗಳಿಗೆ ಜೀವ ತುಂಬಿ ಪ್ರತಿಯೊಂದು ಪದವನ್ನು ಕಲಾಕೃತಿಯಾಗಿಸುವ ಅದ್ಭುತ ಕಲೆಯೇ ಕ್ಯಾಲಿಗ್ರಫಿ. ಮಕ್ಕಳಿಗೆ ಸುಂದರ, ಶುದ್ಧ ಹಾಗೂ ದುಂಡನೆ ಅಕ್ಷರ ಬರೆಹದ ಶಿಬಿರಗಳು ಹಲವೆಡೆ ಆಯೋಜಿತವಾಗಿವೆ. ಇಂದು ವಿಶ್ವ ಆನೆಗಳ ದಿನಾಚರಣೆ. ರಾಜ್ಯದ 20 ಅರಣ್ಯ ವಿಭಾಗಗಳಲ್ಲಿ ಹಾಗೂ ಆನೆ ಧಾಮಗಳಲ್ಲಿ ಸಾರ್ವಜನಿಕರಿಗೆ ಆನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಇಂದು ಭೀಮನ ಅಮಾವಾಸ್ಯೆ ಹಾಗೂ ನಾಳೆ ಶ್ರಾವಣ ಮಾಸ ಆರಂಭದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿವೆ. ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಹಾಗೂ ಸೋಮೇಶ್ವರ ದೇವಾಲಯ ಸೇರಿದಂತೆ ನಾಡಿನಾದ್ಯಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಜರುಗಿದವು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆರೆ ಹಬ್ಬ ನಡೆಯಲಿದೆ. ಕವಿ ಕಾವ್ಯ ಟ್ರಸ್ಟ್ ಹಾಗೂ ವಿರೂಪಾಕ್ಷನ ಜಡ್ಡುಕೆರೆ ಸಮಿತಿ ಆಶ್ರಯದಲ್ಲಿ ಪುನರುಜ್ಜೀವಿತಗೊಂಡ ಕೆರೆಗೆ ಹೆಗ್ಗೋಡು ನೀನಾಸಂನ ರಂಗಕಲಾವಿದೆ ವಿದ್ಯಾ ಅಕ್ಷರ ಬಾಗಿನ ಅರ್ಪಿಸಲಿದ್ದಾರೆ. ಚರಕ ಸಂಸ್ಥೆ ಕಾರ್ಯದರ್ಶಿ ಎನ್ ರಮೇಶ್ ಕೆರೆ ಹಬ್ಬದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮಸ್ಕಾರ, ನಾನು ರಮೇಶ್, ಚರಕದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಾವು ಕಳೆದ 10 ವರ್ಷಗಳಿಂದ ಹೊನ್ನೇಸರದ ವಿರೂಪಾಕ್ಷನ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೀವಿ. ಸ್ಥಳೀಕರ ದಾನಿಗಳ ಸಹಾಯದಿಂದ ಈ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘದ ಕಾರ್ಮಿಕರು ಈ ಕೆಲಸವನ್ನ ಸಾಕಷ್ಟು ಮಾಡಿದ್ದಾರೆ. ಇವತ್ತು ಈ ಕೆರೆ ಸಂಪೂರ್ಣ ತುಂಬಿದೆ. ಸ್ಥಳೀಕರ ಸಹಾಯದಿಂದ ಇವತ್ತು ಈ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ ಹೇಳ್ಕೊಳ್ತೇನೆ.
0: ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಉದ್ಯೋಗಿಗಳ ನೋಂದಣಿ ಅಭಿಯಾನದ ಅಂಗವಾಗಿ ವಿಶ್ವಾಸ್ 2026 ಯೋಜನೆ ಪ್ರಯೋಜನ ಪಡೆಯಲು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತ ಬಾಲಕೃಷ್ಣ ನಾಯಕ್ ಮನವಿ ಮಾಡಿದ್ದಾರೆ. ಅಭಿಯಾನ ಅಕ್ಟೋಬರ್ 31ರವರೆಗೆ ನಡೆಯಲಿದೆ. ಬೆಂಗಳೂರಿನ ಜೈನ್ ಪರಿಭಾವಿತ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ವಿಭಾಗ ಸಿದ್ದಪಡಿಸಿದ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತ 200 ಅಡಿ ಉದ್ದ ಹಾಗೂ 2 ಅಡಿ ಅಗಲದ ಅತಿದೊಡ್ಡ ಭಿತ್ತಿ ಫಲಕಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ದೊರೆತಿದೆ. ನಿಕ್ಷಯ ಮಿತ್ರ ಯೋಜನೆಯ ಮೂಲಕ ಕ್ಷಯಬಾಧಿತ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸಿ ಕ್ಷಯಮುಕ್ತ ಭಾರತ ಹಾಗೂ ಕ್ಷಯರೋಗವನ್ನು ದೂರ ಮಾಡೋಣ, ಕ್ಷಯರೋಗಿಯನ್ನಲ್ಲ ಎಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಸಂಸದರೊಂದಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತು ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಜನವರಿಯಿಂದ ಜುಲೈ 2026 ಅವಧಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 124% ಗುರಿ ಸಾಧಿಸಲಾಗಿದ್ದು 43,840 ಜನರನ್ನು ತಪಾಸಿಸಲಾಗಿದೆ. 72 ಗ್ರಾಮಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಪೇಟೆ ತಾಲೂಕು ಮುನಿರಾಬಾದಿನ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 82 TMC ಅಡಿ ನೀರು ಶೇಖರಣೆಯಾಗಿದ್ದು ಲಭ್ಯತೆ ಮತ್ತು

0: ಅಗತ್ಯಕ್ಕೆ ಅನುಗುಣವಾಗಿ ಕಾಲುವೆಗಳಿಗೆ 90 ದಿನಗಳವರೆಗೆ ಮಾತ್ರ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧರಿಸಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಬರ ಘೋಷಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರು ಸಭೆ ನಡೆಸಿದರು. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಪಟು ಸುಬೋಧ್ ಸೇತಿ ಸೇರಿದಂತೆ 18 ಆಟಗಾರರು ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿರುವ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಯೋನೆಕ್ಸ್ ಸನ್ರೈಸ್ ಸೀನಿಯರ್ ಪುರುಷರ ಸಿಂಗಲ್ಸ್ ಕ್ವಾಲಿಫೈಯರ್ಸ್ 4ನೇ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ನಮ್ಮ ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಭಾರತದ ಸ್ವಾತಂತ್ರ್ಯ ಮತ್ತು ಮಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ.
2: ಶ್ರೀಮಂತ ಇತಿಹಾಸವನ್ನು ಹೊಂದಿದ ಭಾರತ ಅನೇಕ ಶತಮಾನಗಳ ಕಾಲ ವೈವಿಧ್ಯಮಯ ಸಂಸ್ಕೃತಿ, ಧರ್ಮ, ಭಾಷೆ ಮತ್ತು ಪರಂಪರೆಯ ದೇಶವಾಗಿತ್ತು. 17ನೆಯ ಶತಮಾನದಲ್ಲಿ ಭಾರತಕ್ಕೆ ವ್ಯಾಪಾರದ ಉದ್ದೇಶದಿಂದ ಕಾಲಿಟ್ಟ ಬ್ರಿಟಿಷರು ಕ್ರಮೇಣ ಭಾರತದಲ್ಲಿ ರಾಜಕೀಯ ಅಧಿಪತ್ಯವನ್ನು ಸ್ಥಾಪಿಸಿದರು. 1857ರ ಸಿಪಾಯಿ ಕ್ರಾಂತಿಯಿಂದ ಪ್ರಾರಂಭಗೊಂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಂತರ ವಿವಿಧ ಹಂತಗಳಲ್ಲಿ ನಡೆದ ಹೋರಾಟಗಳು, ನಾಯಕತ್ವ, ತ್ಯಾಗ ಮತ್ತು ಬಲಿದಾನಗಳು ಈ ಸಂಗ್ರಾಮವನ್ನು ಬಲಪಡಿಸಿತು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ನೆಹರು, ಸರೋಜಿನಿ ನಾಯ್ಡು ಇಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ದೇಶವನ್ನು ಸ್ವತಂತ್ರಗೊಳಿಸುವ ಕನಸನ್ನು ನನಸಾಗಿಸಿದರು. ಬಹುಕಾಲದ ಹೋರಾಟ, ಅಹಿಂಸಾ ಸತ್ಯಾಗ್ರಹ ಮತ್ತು ಸಶಸ್ತ್ರ ಹೋರಾಟಗಳ ಫಲವಾಗಿ 1947 ಆಗಸ್ಟ್ 15ರಂದು ಭಾರತ ಬ್ರಿಟಿಷರ ಅಧೀನದಿಂದ ಮುಕ್ತವಾಯಿತು. ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬಾ ಖುಷಿ ಪಡ್ತಾ ಇದ್ದೇನೆ. ಪಾರಂಪರಿಕವಾಗಿ ಕುಟುಂಬ ಮತ್ತು ಸಮಾಜದ ಹಿತಕ್ಕಾಗಿ ತ್ಯಾಗಮಯ ಜೀವನ ನಡೆಸುತ್ತಿದ್ದ ಭಾರತದ ಮಹಿಳೆಯರಿಗೆ ಸ್ವಾತಂತ್ರ್ಯ ಹೋರಾಟ, ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಮರ್ಥ್ಯವನ್ನು ಹೊರಹಾಕುವ ಅವಕಾಶವನ್ನು ಕಲ್ಪಿಸಿತು. ಅಂಧಕಾರದಲ್ಲಿ ಜೀವನವನ್ನು ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭ ವಿಚಾರವಾಗಿರಲಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನು ಮಾಡಿದ ಮಹಿಳೆಯರ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ. ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶ ಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಅಂಧಕಾರದಲ್ಲಿ ಜೀವನವನ್ನು ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನು ಮಾಡಿದ ಮಹಿಳೆಯ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ. ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶ ಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಹಿನ್ನೆಲೆಯನ್ನು ಗಮನಿಸಿದರೆ 19ನೆಯ ಶತಮಾನದ ಸಮಾಜ ಸುಧಾರಕರಾದ ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ, ಸರೋಜಿನಿ ನಾಯ್ಡು,

0: ಸೆಂಟ್ ಮುಂತಾದವರ ಹಲವಾರು ಚಟುವಟಿಕೆಗಳಿಂದ ಪ್ರಭಾವಿತರಾದ ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವ ದಿಟ್ಟತನವನ್ನ ತೋರಿದರು. ಅಂತೆಯೇ ಮಹಿಳಾ ಶಿಕ್ಷಣದ ವಿಸ್ತರಣೆ ಮತ್ತು ಸಾಮಾಜಿಕ ಜಾಗೃತಿಯಿಂದ ಮಹಿಳೆಯರು ತಮ್ಮಲ್ಲಿ ರಾಷ್ಟ್ರ ಭಾವನೆಯನ್ನು ಬೆಳೆಸಿಕೊಂಡರು ಹಾಗೂ ರಾಷ್ಟ್ರಕ್ಕಾಗಿ ಹೋರಾಡುವ ಪಣತೊಟ್ಟರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯ ಪಾತ್ರದ ಪ್ರಮುಖ ಹಂತಗಳನ್ನು ಈ ಮೂಲಕ ವಿವರಿಸಬಹುದು. ಮೊದಲನೆಯದು, 1857 ಪ್ರಥಮ ಸ್ವಾತಂತ್ರ್ಯ ಸಮರದಲ್ಲಿ ಮಹಿಳೆಯರು. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ತಮ್ಮ ಪ್ರಜೆಗಳನ್ನು ಮತ್ತು ರಾಜ್ಯವನ್ನು ರಕ್ಷಿಸಲು ಸ್ವತಃ ಕುದುರೆ ಏರಿ ಯುದ್ಧ ಭೂಮಿಗೆ ಇಳಿದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧೈರ್ಯಶಾಲಿ ಮತ್ತು ಪ್ರೇರಣಾದಾಯಕ ನಾಯಕತ್ವವನ್ನು ಒದಗಿಸಿಕೊಟ್ಟವರು. ಬೇಗಂ ಹಜರತ್ ಮಹಲ್ ಲಕ್ನೋನ ಅವಧ್ ಪ್ರಾಂತ್ಯದ ನವಾಬ್ ವಾಜೀದ್ ಅಲಿ ಶಾನ ಪತ್ನಿ. ಬ್ರಿಟಿಷರು ಅವಧ್ ರಾಜ್ಯವನ್ನು ತಮ್ಮ ಆಳ್ವಿಕೆಗೆ ಸೇರಿಸಿಕೊಂಡಾಗ ನವಾಬರ ಗೈರು ಹಾಜರಿಯಲ್ಲಿ ತಮ್ಮ ಪ್ರಾಂತ್ಯವನ್ನು ರಕ್ಷಿಸಲು ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ. ಎರಡನೆಯದಾಗಿ, 20ನೇ ಶತಮಾನದ ಆರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ. ಭಾರತದ ತಾಯಿ ಎಂದು ಭಾರತೀಯರಿಂದ ಗೌರವಿಸಲ್ಪಟ್ಟ, ತಮ್ಮ ಜೀವನವನ್ನೇ ಭಾರತೀಯರ ಸ್ವಾತಂತ್ರ್ಯ ಮತ್ತು ಶಿಕ್ಷಣಕ್ಕಾಗಿ ಮುಡುಪಾಗಿಟ್ಟ ಇಂಗ್ಲೆಂಡಿನ ಸಮಾಜ ಸೇವಕಿ ಆನ್ ಬೆಸೆಂಟ್ರವರ ಹೋಮ್ ರೂಲ್ ಚಳುವಳಿಯಿಂದ ಪ್ರಭಾವಿತರಾದ ಹಲವಾರು ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು. ಮೂರನೆಯದಾಗಿ, ಅಸಹಕಾರ ಚಳುವಳಿಯಲ್ಲಿ ಮಹಿಳೆಯರು. 1920 ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿಯು ವಿದೇಶಿ ಆಳ್ವಿಕೆಯಿಂದ ಭಾರತವನ್ನು ಮುಕ್ತಗೊಳಿಸಿತು. ಈ ಚಟುವಟಿಕೆಯಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದರು. ಸಾರ್ವಜನಿಕ ಹೋರಾಟದಲ್ಲಿ ಭಾಗವಹಿಸುವಿಕೆ, ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ಉತ್ಪನ್ನಗಳ ಪ್ರಚಾರ ಮೊದಲಾದ ಪಾತ್ರಗಳನ್ನು ನಿರ್ವಹಿಸಿದರು. ನಾಯಕಿಯರುಗಳಾದ ಕಸ್ತೂರ್ಬಾ ಗಾಂಧಿ, ಸರೋಜಿನಿ ನಾಯ್ಡು, ಬಸಂತಿ ದೇವಿ ಮುಂತಾದವರು ಚಳವಳಿಗೆ ಮುಖಂಡರಾಗಿ ಮಹಿಳಾ ಹೋರಾಟಗಾರ್ತಿಯರಿಗೆ ಸ್ಫೂರ್ತಿಯನ್ನು ನೀಡಿದರು. ನಾಲ್ಕನೆಯದಾಗಿ, ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು. 1930 ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು ಶೌರ್ಯ, ತ್ಯಾಗ ಮತ್ತು ದೇಶಭಕ್ತಿಯನ್ನು ಪ್ರದರ್ಶಿಸಿದರು. ಕಸ್ತೂರ್ಬಾ ಗಾಂಧಿ, ಸರೋಜಿ ನಾಯ್ಡು, ಕಮಲಾ ನೆಹರು ಮುಂತಾದವರು ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು. ಕೊನೆಯದಾಗಿ, ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು. 1942 ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು ಪುರುಷರ ಸಮನಾಗಿ ನಿಂತು ಹೋರಾಡಿದರು. ಅರುಣಾ ಅಸಫ್ ಅಲಿ ಬಾಂಬೆ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಚಳವಳಿಗೆ ಪ್ರೇರಣೆಯನ್ನ ನೀಡಿದರು. ಉಷಾ ಮೆಹ್ತಾ ಗುಪ್ತ ರೇಡಿಯೋ ಪ್ರಸಾರದ ಮೂಲಕ ಸ್ವಾತಂತ್ರ್ಯ ಸಂದೇಶ ಹಂಚಿದರು. ಸರೋಜಿನಿ ನಾಯ್ಡು ಜನರಲ್ಲಿ ದೇಶಭಕ್ತಿಯ ಜಾಗೃತಿಯನ್ನ ಮೂಡಿಸಿದರು. ಮಹಿಳೆಯರ ಪಾಲ್ಗೊಳ್ಳುವಿಕೆ ಚಳವಳಿಯನ್ನ ಸಾಮೂಹಿಕ ಜನ ಹೋರಾಟವನ್ನಾಗಿ ಮಾಡಿತು. ಒಟ್ಟಿನಲ್ಲಿ ಸ್ವಾತಂತ್ರ್ಯ ಹೋರಾಟ ಮಹಿಳೆಯರನ್ನು ಗೃಹ ವಲಯದ ಸೀಮಿತಿಯಿಂದ ಮುಕ್ತಗೊಳಿಸಿ ರಾಷ್ಟ್ರ ಸೇವೆಯ ದಾರಿಗೆ ಕೊಂಡೊಯ್ಯಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರವನ್ನು ಅವಲೋಕಿಸಿದಾಗ ನಮಗೆ 21ನೇ ಶತಮಾನದಲ್ಲಿರುವ ನಾವು ಪ್ರಸ್ತುತ ಭಾರತದಲ್ಲಿ ಮಹಿಳೆಯ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವುದು ಬಹಳ ಸೂಕ್ತ ಎಂದೆನಿಸುತ್ತದೆ. ಸ್ವತಂತ್ರ ಭಾರತದಲ್ಲಿ ಮಹಿಳೆಯರಿಗೂ ಸಮಾನ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ಗೌರವವನ್ನು ನೀಡುವ ಭರವಸೆಯನ್ನು ಭಾರತದ ಸಂವಿಧಾನ ನೀಡಿದೆ. ಆದರೆ ಇಂದಿನ ಕಾಲದಲ್ಲಿ ಮಹಿಳೆಯ ಸ್ವಾತಂತ್ರ್ಯ ಮಿಶ್ರ ಸ್ಥಿತಿಯಲ್ಲಿದೆ. ಹಲವಾರು ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬಂದರೂ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳು ಹಾಗೆಯೇ ಉಳಿದಿವೆ. ಕಾನೂನು ಸುರಕ್ಷತೆ, ಸಮಾನ ಹಕ್ಕುಗಳು, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶಗಳು, ರಾಜಕೀಯ ಅವಕಾಶ, ಸ್ವನಿರ್ಣಯದ ಹಕ್ಕು, ಆರ್ಥಿಕ ಸ್ವಾತಂತ್ರ್ಯ, ಸ್ವತಂತ್ರವಾಗಿ ಬದುಕುವ ಹಕ್ಕು, ಇವೆಲ್ಲವೂ ಮಹಿಳೆಯರಿಗೆ ದೊರೆತರೂ ಕೆಲವು ಗಂಭೀರ ಸವಾಲುಗಳನ್ನು ಮಹಿಳೆಯರು ಇಂದಿಗೂ ಎದುರಿಸುತ್ತಿದ್ದಾರೆ. ಲಿಂಗಭೇದ, ಪಿತೃಪ್ರಧಾನ ವ್ಯವಸ್ಥೆ, ಲೈಂಗಿಕ ಕಿರುಕುಳ, ದೌರ್ಜನ್ಯ, ವೇತನ ಅಸಮಾನತೆ ಇತ್ಯಾದಿ ಸಮಸ್ಯೆಗಳು ಇನ್ನೂ ಮುಂದುವರಿದಿವೆ. ಪ್ರಸ್ತುತ ಭಾರತದಲ್ಲಿ ಮಹಿಳೆಯರು ಹಲವು ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಮತ್ತು ಸಾಧನೆಯನ್ನ ಗಳಿಸಿಕೊಂಡಿದ್ದರೂ ಸಂಪೂರ್ಣ ಸಮಾನತೆ ಸಾಧಿಸಲು ಸಮಾಜ, ಸರ್ಕಾರ ಮತ್ತು ವ್ಯಕ್ತಿಗಳ ಒಗ್ಗಟ್ಟಿನ ಪ್ರಯತ್ನದ ಅಗತ್ಯವಿದೆ. ಕೊನೆಯದಾಗಿ, ಮಹಿಳೆಯರ ಸಂಪೂರ್ಣ ಪಾಲ್ಗೊಳ್ಳುವಿಕೆ ಇಲ್ಲದೆ ರಾಷ್ಟ್ರ ನಿರ್ಮಾಣ ಸಾಧ್ಯವಿಲ್ಲ. ಮಹಿಳೆಯರು ರಾಷ್ಟ್ರದ ಸಾಮಾಜಿಕ ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ದೇಶದ ಅರ್ಧ ಜನಸಂಖ್ಯೆ ಮಹಿಳೆಯರದ್ದಾಗಿರುವುದರಿಂದ ಅವರ ಭಾಗವಹಿಸುವಿಕೆ ರಾಷ್ಟ್ರ ನಿರ್ಮಾಣದ ಮೂಲ ಅಸ್ತಿತ್ವವಾಗಿರುತ್ತದೆ. ಮಹಿಳೆ ಕುಟುಂಬದ ಅಡಿಪಾಯವಷ್ಟೇ ಅಲ್ಲ, ರಾಷ್ಟ್ರದ ಶಕ್ತಿಯ ಕಂಬವಾಗಿದ್ದಾಳೆ. ಅವಳ ಶಕ್ತಿ, ಜ್ಞಾನ, ಸಮರ್ಪಣೆ ಮತ್ತು ಸೇವಾಭಾವ ದೇಶದ ಪ್ರಗತಿ ವೇಗವಾಗಿ ಸಾಗಲು ಸಹಕರಿಸಿವೆ. ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆಯನ್ನು ಇನ್ನಷ್ಟು ಉತ್ತೇಜಿಸಿದರೆ ಭಾರತ ವಿಶ್ವಗುರುವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಮಹತ್ತರವಾದ ಕೆಲಸವನ್ನು ನಿರ್ವಹಿಸುತ್ತಿರುವ ಮಹಿಳೆ ಬಹಳಷ್ಟು ಜಾಗರೂಕತೆಯಿಂದ ತಮ್ಮ ಹೆಜ್ಜೆಯನ್ನು ಇಡಬೇಕಾಗುತ್ತದೆ. ಮಹಿಳೆಯರಿಗೆ ತಮ್ಮ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಬಗ್ಗೆ ಅರಿವಿರಬೇಕು ಮತ್ತು ಕಾನೂನಿನ ಬಗ್ಗೆ ತಿಳಿದುಕೊಂಡಿರಬೇಕು. ಮಹಿಳೆಯರು ಶಿಕ್ಷಣ ಮತ್ತು ತಮ್ಮ ಜ್ಞಾನವನ್ನು ಶಸ್ತ್ರವಾಗಿಸಿಕೊಂಡು ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ತಂತ್ರಜ್ಞಾನ ಮತ್ತು ಡಿಜಿಟಲ್ ಜಗತ್ತಿನ ಬಳಕೆಯಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕು. ಸ್ವಂತ ಆದಾಯದ ಮೂಲವನ್ನು ಹೊಂದಿ ಆರ್ಥಿಕ ಸ್ವಾವಲಂಬಿಗಳಾಗಿ ನಾವು ಬದುಕಬೇಕು. ಸಮಾಜದಲ್ಲಿ ತಮಗಾದ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು. ಆತ್ಮರಕ್ಷಣೆಯ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನಹರಿಸಬೇಕು. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಮಹಿಳೆಯರು ತಮ್ಮ ಸ್ವಾತಂತ್ರ್ಯವನ್ನು ಬಹಳಷ್ಟು ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ತಮ್ಮ ಸ್ವಾತಂತ್ರ್ಯ ಬಳಸುವಾಗ ಸಮಾಜ, ಕುಟುಂಬ ಹಾಗೂ ಇತರರ ಹಕ್ಕುಗಳಿಗೆ ಹಾನಿಯಾಗದಂತೆ ನಡೆದುಕೊಳ್ಳಬೇಕು. ಸದೃಢ ಮತ್ತು ಸುಂದರ ಭಾರತದ ಕನಸನ್ನು ಕಾಣುತ್ತಿರುವ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ, ಸಹಕಾರದಿಂದ, ಒಮ್ಮನಸ್ಸಿನಿಂದ ಬಾಳೋಣ. ಜವಾಬ್ದಾರಿಯುತ ನಡೆ ನುಡಿಗಳ ಮೂಲಕ ಭಾರತವನ್ನು ಇಡೀ ವಿಶ್ವವೇ ಗುರುತಿಸುವಂತೆ ಮತ್ತು ಅನುಸರಿಸುವಂತೆ ಬೆಸೋಣ.
1: ಇದುವರೆಗೆ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಲೆ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ ಕೇಳಿದಿರಿ. ಕೇಳಿ, ಕೃಷ್ಣವೇಣಿ ಕಿದೂರು ಬರೆದು ಪ್ರಸ್ತುತಪಡಿಸುವ ಕಥೆ ಸಂಬಂಧಗಳ ನಡುವೆ.
2: ಅಮ್ಮ, ನಾಳೆ ಬೆಳಗ್ಗೆ ನಾವಿಬ್ಬರು ಮನೆಗೆ ಬರ್ತಿದ್ದೇವೆ. ಏನಾದರೂ ಒಳ್ಳೆ ತಿಂಡಿ ಮಾಡಿ ಇಡ, ಪತ್ರೊಡೆ ಮಾಡಿ, ಜೊತೆಗೆ ಸಿಹಿಗೆ ಹಲಸಿನ ಹಣ್ಣು ಕಡುಬು ಇರಲಿ. ನಿನ್ನ ಅಳಿಯಂಗೆ ಆಣ ಅದು. ಇಲ್ಲ ಮಗಳೇ, ವಯಸ್ಸಾಯಿತು ನೋಡು, ಹಗುರದ ತಿಂಡಿ ಏನಾದರೂ ಮಾಡೋಣ. ಪತ್ರೊಡೆ ಕಡುಬು ಅಂದರೆ ರಾಶಿ ಕೆಲಸ ಇದೆ. ಅಪರೂಪಕ್ಕೆ ಬರ್ತಿದ್ದೇವೆ, ನಿಮ್ಮ ತಿಂಡಿಗೆ ಮಾಡೋದಿಲ್ವ? ನಾಲ್ಕು ಹೆಚ್ಚೆ ಮಾಡಿದರಾಯ್ತು, ಅವರೇ ಹೇಳಿದ್ದು ನಿನಗೆ ತಿಳಿಸಲು. ಫೋನ್ ಇಟ್ಟಳು. ಏನಂತೆ ಅವಳದು? ತಿಮ್ಮಪ್ಪಯ್ಯ ಮಡದಿಯ ಸಪ್ಪೆ ಮುಖ ನೋಡಿ ಕೇಳಿದರು. ಅರೆ, ಅವಳ ತಂಗಿಯರು ನಾಳೆ ಬರ್ತೇವೆ ಅಂತ ಬೆಳಗ್ಗೆ ಕಾಲ್ ಮಾಡಿದ್ರಲ್ವಾ, ಅದನ್ನೇ ಇವಳು ಹೇಳಿದ್ಲು. ಎಲ್ಲರೂ ಒಟ್ಟಾಗಿ ಬರ್ತಿದ್ದಾರೆ ಅಂದರೆ ಏನೋ ವಾಸನೆ ಹೊಡೆಯುತ್ತಿದೆ. ಏನಿದೆ ನಲ್ಲಿ? ಹಣಕಾಸು ಬೆಳ್ಳಿ ಬಂಗಾರ ಇಲ್ಲ, ಮಧ್ಯಾಹ್ನದ ಊಟ ಹಾಕಿ ಕಳಿಸಿದ್ರೆ ಆಯಿತು. ನೀನು ಹೆಚ್ಚಿಗೆ ಮಾಡಿ ದಣಿಯೋದು ಬೇಡ, ಹೊರಗಿನವರು ಅಲ್ಲವಲ್ಲ. ಮೊದಲೇ ಸೊಂಟ ಹೂವು ಅಂತ ಹಿಂಸೆ ಪಡ್ತಿ. ತಿಮ್ಮಪ್ಪಯ್ಯನ ಮೂಗಿಗೆ ವಾಸನೆ ಹೊಡೆದಾಗಲೇ ಮೂವರು ಹೆಣ್ಣು ಮಕ್ಕಳು ಕರೆಯೂ ಬಂದಿದೆ. ಎಲ್ಲ ಜೊತೆಯಾಗಿ ಬರ್ತಿದ್ದಾರೆ ಅಂದರೆ ಸಣ್ಣ ವಿಚಾರವಲ್ಲ. ವರ್ಷಕ್ಕೊಮ್ಮೆ ಮುಖ ತೋರಿಸದ ಹೆಣ್ಣು ಮಕ್ಕಳು ಈಗ ಬರಬೇಕಿದ್ದರೆ ಏನೋ ಇದೆ. ಇರಲಿ, ಯಥಾಪ್ರಕಾರ ಸೀತಮ್ಮ ಕುಚ್ಚಲು ಗಂಜಿ, ಕಾಡು ಮಾವಿನ ಹಣ್ಣಿನ ಗೊಜ್ಜು ಮಾಡಿದರು. ಮಧ್ಯಾಹ್ನ 12 ಗಂಟೆಗೆ ಪರಸ್ಪರ ಮಾತಾಡಿಕೊಂಡಂತೆ ನಾಲ್ಕು ಹೆಣ್ಣು ಮಕ್ಕಳು ಅವರ ಗಂಡಂದಿರು ಅಂಗಳಕ್ಕೆ ಇಳಿದರು.

ಸೀತಮ್ಮ ಹೊರಬಂದು ಬಾಯಾರಿಗೆ ನೀರು ಕೊಟ್ಟು ಯೋಗಕ್ಷೇಮ ವಿಚಾರಿಸಿಕೊಂಡರು. ಹೊಟ್ಟೆ ಹಸಿಯುತ್ತಿದೆ, ಮೊದಲು ಊಟ ಮುಗಿಸಿಬಿಡುವ, ಆಮೇಲೆ ತುಸು ಮಾತಾಡಲಿದೆ. ಹಿರಿಮಗಳು ಹೇಳಿದಾಗ ಅದೇ ಸರಿ ಎನ್ನಿಸಿತು. ಕಳೆದ ತಿಂಗಳಿನಲ್ಲಿ ಮಲೇರಿಯಾ ಜ್ವರ ಹಿಡಿದು ಸೀತಮ್ಮ ಹಾಸಿಗೆ ಹಿಡಿದಿದ್ದರು. ಎದ್ದು ನಿಲ್ಲುವ ತ್ರಾಣವೂ ಇರಲಿಲ್ಲ. ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಅಮ್ಮನ ಕಾಯಿಲೆಯ ಬಗ್ಗೆ ಹೇಳಿ ಒಬ್ಬರಾದರೂ ಬನ್ನಿ ಎಂದು ಕೇಳಿದ್ದರು ಅಪ್ಪ. ಅದು ಇದು ನೆವನ ಹೇಳಿದ್ದೆ ಹೊರತು ಬಂದವರು ಇಲ್ಲವೇ ಇಲ್ಲ. ವೀಳ್ಯದ ತಟ್ಟೆ ಎಳೆದುಕೊಳ್ಳುತ್ತಾ ಹಿರಿಯ ದನಿ ತೆಗೆದ. ಮಾವಯ್ಯ, ನಾವು ಇವತ್ತು ಬಂದಿದ್ದು ನಮಗೆ ಧಾರಾಳ ಸಮಯ ಇದ್ದು ಅಲ್ಲ, ಮುಖ್ಯ ವಿಚಾರ ಇತ್ಯರ್ಥ ಆಗಬೇಕಿದೆ. ನಿಮ್ಮ ಮತ್ತು ಅತ್ತೆಯ ಆರೋಗ್ಯ ಕ್ಷೀಣಿಸುತ್ತಿದೆ, ಬಂದ ಕಾರ್ಯವನ್ನು ನಾವು ಇದ್ದುಕೊಂಡೇ ಇತ್ಯರ್ಥ ಮಾಡಲು ತೀರ್ಮಾನಿಸಿದ್ದೇವೆ. ಗೋಡೆಗೊರಗಿ ಕುಳಿತ ಗಂಡನ ಸುಕ್ಕುಗಟ್ಟಿದ ಮುಖ, ಬಡಕಲು ಶರ, ಸೊಂಟಕ್ಕೆ ಬಿಗಿದ ಬಣ್ಣಗೆಟ್ಟ ಪಂಚೆ ಕಂಡ ಹೆಣ್ಮಕ್ಕಳು ವಿಚಾರಿಸಿದವರಲ್ಲ. ಗುಸುಗುಸು ಪಿಸು ಪಿಸು ಅಷ್ಟೆ. ಹಿರಿಮಗಳು ನಾನು. ಮೊದಲಿಗೆ ನಾನೇ ಪ್ರಸ್ತಾಪ ತೆಗೆಯುತ್ತೇನೆ. ಅಪ್ಪ ಸರಿಯಾಗಿ ಕೇಳಿಸಿಕೊಳ್ಳಿ. ನಿಶ್ಶಬ್ದ. ಎಲ್ಲರ ನೋಟ ಪರಸ್ಪರ ಸಂಧಿಸಿತು. ನಮ್ಮಗಳ ಲಗ್ನ ಮಾಡಿ ಕಳಿಸಿದ್ದೀರಿ, ಆಗ ನಮಗೆ ಇಲ್ಲಿಂದ ಕೊಟ್ಟಿದ್ದು ಏನೂ ಇಲ್ಲ. ಮತ್ತೇನಿತ್ತು? ನಮ್ಮ ಲಗ್ನ ಅಂದರೆ ಕಾಟಾಚಾರದ್ದು. ಒಳ್ಳೆ ರೇಷ್ಮೆ ಸೀರೆ ಇಲ್ಲ, ಕೊರಳಿಗೆ ಆಭರಣ ಇಲ್ಲ, ಏನೋ ನಮ್ಮ ಗಂಡ ಆದವರು ಒಳ್ಳೆ ಜನರಾದ ಕಾರಣಕ್ಕೆ ಆಯಿತು. ನೂನ ಎಳೆಯ ಹಾಗಿದ್ದ ಸರ ಒಂದು. ನಮ್ಮತ್ತೆ ಮಾವನೇ ನನ್ನ ಬೋಳು ಕುತ್ತಿಗೆ ಕೈಕಂಡು ಒಡವೆ ಮಾಡಿಸಿದ್ರು. ಈಗ ಏನು ಅಂದರೆ ಜಮೀನಿನಲ್ಲಿ ಹೆಣ್ಣು ಮಕ್ಕಳಿಗೆ ಪಾಡಲೇಬೇಕು, ನಮಗೆ ಆ ಹಕ್ಕಿದೆ. ನಿಮ್ಮ ಕಾಲ ಮುಗೀತಾ ಬಂತು, ಆಮೇಲೆ ಹಾಗೆ ಹೀಗೆ ಎಂದು ವೈಮನಸ್ಸು ಬೇಕಿಲ್ಲ. ನೀವಿದ್ದಾಗಲೇ ನಾವು ಜಮೀನು ಪಾಲು ಮಾಡಿಕೊಡ್ತೇವೆ. ನಾಲ್ಕು ಹೆಣ್ಣು ಮಕ್ಕಳಿಗೆ ಸಮಪಾಲು ಬೇಕು. ಇದ್ದ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದೇ ಅದೇ ಕಾರಣಕ್ಕೆ. ನಾವು ನಾಳೆಗೆ ಏನೂ ಆಗಬಹುದು. ನಿನ್ನ ಅಳಿಯಂದಿರು ಅವರ ಕೆಲಸ ಬಿಟ್ಟು ಬಂದಿದ್ದೇ ಅದಕ್ಕೆ. ಅಪ್ಪ, ನಮ್ಮ ಮೂಲೆ ಜಮೀನಿಗೆ ಬೆಲೆ ಹೆಚ್ಚೇನೂ ಸಿಗಲಿಕ್ಕಿಲ್ಲ. ಆದರೂ ನೀನಿದ್ದಾಗಲೇ ಅದು ತೀರ್ಮಾನ ಆಗಬೇಕು. ಮನೆ ಮತ್ತು ಹಿತ್ತಲು ಹಿರಿಮಗಳಾದ ನನಗೇ ಬೇಕು. ಅದು ಹೇಗಾಗುತ್ತದೆ? ಸರಿಯಾದ ಪಾಲು ಬೇಕು, ಇಲ್ಲವಾದರೆ ನಾನು ಸುಮ್ಮನಿರುವುದಿಲ್ಲ. ನೀವಿಬ್ಬರೇ ಅಲ್ಲ ಹಕ್ಕುದಾರರು, ನಾವಿದ್ದೇವೆ. ಸಮನಾಗಿ ಹಂಚಿಕೆ ಆಗಬೇಕು. ಮಾವಯ್ಯ, ನಮಗೆ ಇಲ್ಲಿ ಪದೇ ಪದೇ ಬರಲು ಸಮಯವಿಲ್ಲ. ಏನೋ ನಿಮ್ಮ ಹೆಣ್ಣು ಮಕ್ಕಳು ಅಪ್ಪನ ಸೊತ್ತನ್ನು ಉಳಿಸಿಕೊಳ್ಳಬೇಕು ಅಂತ ಹಂಬಲಿಸುತ್ತಾರೆ. ಬೇಗನೆ ಇತ್ಯರ್ಥ ಆದರೆ ನಮಗೂ ಒಳ್ಳೆಯದು. ನನ್ನ ಹೆಸರಿನ ಭೂಮಿ ಇರುವುದೇ ಕಡಿಮೆ, ಅದನ್ನು ನಿಮಗೆ ಕೊಟ್ಟರೆ ನಾವಿಬ್ಬರು ಉಣ್ಣುವುದನ್ನು ಹೆತ್ತ ತಾಯಿ ತಂದೆ ನಿಮ್ಮಗಳಲ್ಲಿ ಬಂದು ಇರಬೇಕಾಗುತ್ತದೆ. ಅದೆಲ್ಲ ಬೇಡ ಅಪ್ಪ, ನಮ್ಮಲ್ಲಿ ಅತ್ತೆ ಮಾವ ಇದ್ದಾರೆ. ಆಗದು. ನಮ್ಮಲ್ಲಿ ಮತ್ತೇನು, MBBS ಮಾಡಬೇಕು ಎಂದು ಹಗಲಿರಳು ಸ್ಟಡಿಯಲ್ಲೇ ಇರ್ತಾನೆ ಮಗ. ಮುದುಕರನ್ನು ತಂದಿಟ್ಟುಕೊಂಡರೆ ಆಯಿತು, ಅವ ಎಲ್ಲಿ ಓದಬೇಕು ಹೇಳಿ? ಜಾಗ ಇಲ್ಲ ನಮ್ಮಲ್ಲಿ. ನಮ್ಮದು ಹಾಗೆ, ಹೊರಗಿನ ಕೋಣೆ ಮಗಳಿಗೆ ಬೇಕು. ಇನ್ನು ನಮಗೆ ಇರುವ ಜಾಗವೇ ಕಡಿಮೆ. ಈಗಿರುವ ಮನೆ ಮಾರಾಟ ಮಾಡಿ ಹೊಸ ಮನೆಗೆ ಹೋಗೋಣ ಅಂತ ನಿಶ್ಚಯ ಮಾಡಿದ್ದೇವೆ. ಹಗಲಿರಳು ಅಪ್ಪ ಕೆಮ್ಮುತ್ತ ಕೂತರೆ ಹೇಗೆ? ಅಲ್ಲದೆ ನನ್ನ ಮಗ ಗಂಡನ ಸ್ನೇಹಿತರು ಹೈ ಸೊಸೈಟಿಯ ಜನರು, ನಕ್ಕಾರು ಅವರು. ಅದೆಲ್ಲ ಆಗದು. ಅದು ತನಕ ಸುಮ್ಮನೆ ತಾಯಿ ಈಗ ಬಾಯಿ ತೆರೆದರು. ನೋಡಿ, ನೀವೆಲ್ಲ ಹೇಳಿದ್ದು ಸರಿ, ಅದು ನಿಮ್ಮ ಮಟ್ಟಿಗೆ. ಇರುವ ಭೂಮಿ ಈಗ ನಮಗೆ ಅನ್ನ ನೆರಳು ಕೊಟ್ಟಿದೆ. ಅದನ್ನು ಮಾರಾಟ ಮಾಡಿ ಅಥವಾ ಇದ್ದ ಹಾಗೆ ನಿಮಗೆ ಕೊಡಬೇಕು ಅಂತೀರಿ. ಮುದುಕರಾದ ನಾವು ಉಸಿರಿದ್ದಷ್ಟು ದಿನ ಎಲ್ಲಿ ಉಳಿಯಬೇಕು? ಎಂಥದಮ್ಮ ನಿನ್ನ ಪಿರಿಪಿರಿ? ವೃದ್ಧಾಶ್ರಮಗಳು ಇರುವುದು ಯಾಕೆ? ನಿಮ್ಮಂಥವರನ್ನು ಅಲ್ಲಿ ಕೂರಿಸಿ ಅನ್ನ ಹಾಕ್ತಾರೆ. ಇಲ್ಲಿನ ಹಾಗೆ ದುಡಿತ ಕಷ್ಟ ಇಲ್ಲ. ತಿಂಡಿ ಊಟದ ಸಮಯಕ್ಕೆ ಹಾಜರಾದರೆ ಆಯಿತು, ಮತ್ತೇನಾಗಬೇಕು? ಹಾಗಿದ್ದರೆ ನೀವು ಅಂಥ ಕಡೆಗೆ ಹೋಗುವ ಜನರ? ಊಟ ತಿಂಡಿಗೆ ಏನೇನು ಕೊರತೆ ಇಲ್ಲ ಅಂತಿ? ಬಾಯಿ ಮುಚ್ಚು ಅಮ್ಮ, ನಾವ್ಯಾಕೆ ಅಂಗಡೆಗೆ ಹೋಗಬೇಕು? ನಮ್ಮದೇ ಮನೆ, ಸೊತ್ತು, ಕೆಲಸ ಇರುವಾಗ ಸಂಪತ್ತು ನಮಗೆ ಧಾರಾಳವಾಗಿದೆ. ನಾವೆಲ್ಲ ಬಡತನದಲ್ಲಿ ಉಡುವ ಪಂಚೆ ಸೀರೆ ಹರಿದು ಹಾಕುವ ಜನರಲ್ಲ. ನಾವೆಲ್ಲಿ ನೀವೆಲ್ಲಿ? ಮಾವಯ್ಯ, ಹೆಚ್ಚಿಗೆ ಮಾತಾಡಲು ನಮಗೆ ಸಮಯ ಇಲ್ಲ. ಇಲ್ಲಿನ ಜಮೀನು ಹಂಚಿಕೊಡಿ, ನಿಮ್ಮಗಳ ವ್ಯವಸ್ಥೆ ಆಮೇಲೆ ನೋಡೋಣ. ಪದೇ ಪದೇ ಬರಲು ನಮಗೂ ಸಮಯ ಇಲ್ಲವೇ ಇಲ್ಲ. ಕೊನೆಯದಾಗಿ ಹೇಳ್ತೇನೆ, ನಾವು ಜೀವದಲ್ಲಿ ಇರುವ ತನಕ ಎರಡು ಹೊತ್ತು ಗಂಜಿ ಊಟಬೇಕು. ನಮ್ಮ ಸಾವಿನ ನಂತರ ಅದು ನಿಮಗೆ ಬಿಟ್ಟದ್ದು. ಅಪ್ಪ, ನೀವೇ ಬುದ್ಧಿವಂತರು ಎಂದುಕೊಳ್ಳಬೇಡಿ. ಇದೆಲ್ಲ ನಿಮ್ಮ ತಂದೆಯಿಂದ ಬಂದ ಜಮೀನು, ನಿಮಗೆ ಹೇಗೆ ಬಂತೋ ಹಾಗೆ ನಮಗೆ ಕೊಡಬೇಕು. ವೃದ್ಧಾಶ್ರಮ ಅಂದರೆ ಅದರ ಬಗ್ಗೆ ನಿಮಗೆ ಕಲ್ಪನೆ ಇಲ್ಲ. ಕೂತ ಕಡೆಗೆ ಸಮಯಕ್ಕೆ ಸರಿಯಾಗಿ ಅನ್ನ ತಿಂಡಿ ಚಹಾ ಕಾಫಿ ಬರುತ್ತದೆ. ಮಲಗಲು ಹಾಸಿಗೆ,

0: ಬಣ್ಣಕ್ಕೆ ತಿರುಗಿತ್ತು. ಮಾವಯ್ಯ, ನಿಮ್ಮಲ್ಲಿ ಹೆಚ್ಚಿಗೆ ಮಾತಾಡಲು ನನಗೂ ಸಮಯವಿಲ್ಲ. ನಮಗೆ ಇಲ್ಲಿನ ನೆಲ ಬೇಕು, ಅದನ್ನು ಸರ್ವತಾ ಬಿಟ್ಟುಕೊಡಲರೆ. ನಿಮ್ಮಗಳ ವ್ಯವಸ್ಥೆ ಆಮೇಲೆ ನೋಡಿಕೊಳ್ಳೋಣ. ನಮ್ಮ ಸಮಯ ಹಾಳಾಗುತ್ತದೆ, ಬೇಗನೆ ಇತ್ಯರ್ಥ ಮುಗಿಸುವ. ನಾವು ಜೀವದಲ್ಲಿರುವ ತನಕ ಎರಡು ಹೊತ್ತಿನ ಗಂಜಿ ಊಟಕ್ಕಾದರೂ ಈ ಜಮೀನು ಬೇಕು. ನಿಮ್ಮ ಕೇಳಿಕೆಯಂತೆ ಕೊಟ್ಟರೆ ಆಮೇಲೆ ನಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗದ ಜನ ನಾವಲ್ಲ. ಅಪ್ಪ, ಅಳಿಯನಿಗೆ ಅವಮಾನ ಮಾಡ್ತಿದ್ದೀರಿ, ಅಷ್ಟಕ್ಕೂ ಅವರೇನು ತಪ್ಪು ಹೇಳಿದ್ರೆ? ನಮ್ಮಗಳ ಮನೆಗೆ ಬಂದಿರುವುದು ಬೇಕಿಲ್ಲ, ಅದು ಹಾಗಂದಿದ್ದಕ್ಕೆ ವೃದ್ಧಾಶ್ರಮ ಅಂದೆ, ತಪ್ಪೇನಿದೆ? ಇಂದಲ್ಲ ನಾಳೆಗೆ ನಿಮ್ಮ ಕೈಕಾಲು ಬಿದ್ದರೆ ಯಾರಿದ್ದಾರೆ ಕರೆ ಮಾಡಲು? ನಾವಂತೂ ಬರುವುದಿಲ್ಲ. ಸೊತ್ತು ಜಮೀನು ನಮ್ಮ ಹೆಸರಿಗೆ ಮಾಡು ಅಂದಿದ್ದು ಅದಕ್ಕೆ. ಗಂಜಿಯಾದರೂ ಕುಡಿದು ಬದುಕಬಹುದು ನಿಮಗೆ. ನೋಡಿಯಪ್ಪ, ನಮ್ಮ ಮಗ MBBS ಮಾಡಬೇಕು, ಹಗಲಿರುಳು ಸ್ಟಡಿಯಲ್ಲೇ ಇರ್ತಾನೆ, ಅವನಿಗೆ ಸಣ್ಣ ತೊಂದರೆ ಕೂಡ ಬರಬಾರದು ಅಂತಾನೆ. ನೀವು ಕೆಮ್ಮುವುದು, ದನಿ ಎತ್ತರಿಸಿ ಮಾತಾಡುವುದು ಎಲ್ಲ ಅನಾಗರಿಕ ಲಕ್ಷಣ, ಅವನಿಗೆ ಹಿಡಿಸುವುದಿಲ್ಲ. ನಾನು ಇತ್ತ ಹೊರಟಾಗಲೇ ಹೇಳಿದ್ದಾನೆ, ಅಜ್ಜ ಅಜ್ಜಿ ಇಲ್ಲಿಗೆ ಬಂದರೆ ನಾನು ಹಾಸ್ಟೆಲಿಗೆ ಹೋಗ್ತೇನೆ ಅಂತ. ನಿಮಗೆ ಬೇಕಾಗಿ ಇರೋ ಒಬ್ಬ ಮಗನನ್ನು ಹಾಗೆ ಬಿಡಲಾಗುವುದಿಲ್ಲ ನಮಗೆ. ನಿನ್ನೆಯೇ ಹೇಳಿಬಿಟ್ಟಿದ್ದಾನೆ ಮಗರಾಯ, ಈಗಿರುವ ಮನೆ ಚಿಕ್ಕದು, ಇಲ್ಲಿ ಅಮ್ಮ ಅಪ್ಪ ಇರುವ ಮನೆ, ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ, ಮಾರಾಟ ಮಾಡಿ ಹೊಸ ಮನೆ ಕೊಳ್ತಾನಂತೆ. ಎಲ್ಲಿ ಮಾವಯ್ಯ, ಈ ಕಾಗದಗಳಿಗೆ ಒಂದು ದಸ್ಕತ್ತು ಹಾಕಿಬಿಡಿ. ಅಜ್ಜನ ದಸ್ಕತ್ತು ಈಗಲೂ ಎಷ್ಟು ಸ್ಪಷ್ಟವಾಗಿದೆ ಅಂತ ನಿಮ್ಮ ಮೊಮ್ಮಗ ನೋಡಲಿ. ಅದು ಆಗುವುದು, ನಮ್ಮ ನವ್ಯ ಕೂಡ ಕೇಳಿದ್ಲು ನಿನ್ನೆ, ಅಮ್ಮ ಅಜ್ಜಂಗೆ ಇಂಗ್ಲೀಷ್ನಲ್ಲಿ ಸಹಿ ಮಾಡಲು ಗೊತ್ತಾ ಅನ್ಲು. ನನ್ನಪ್ಪ ಅಂದರೆ ಏನು ಅಂತ ಅಂದ್ಕೊಂಡೆ, ದಸ್ಕತ್ತು ಹಾಕಿ ಕೊಡದೇ ಇರ್ತಾರಾ, ನೀ ನೋಡುವೆಯಂತೆ ಅಂತ ಹೊಗಳಿದೆ ಅಪ್ಪನ. ಪರಸ್ಪರ ಮುಖ ನೋಡಿಕೊಂಡ ಹೆಣ್ಮಕ್ಕಳಿಗೆ ಮುಖ ಪ್ರಸನ್ನವಾಯಿತು. ಹೌದೇನಕ್ಕ, ಅಪ್ಪ ನಿಮ್ಮಲ್ಲಿರ್ತಾರಾ, ಮತ್ತೆ ಅಮ್ಮನೂ ಬರ್ತಾರೆ ಅಲ್ವಾ? ನಿಜಾನ? ನೀನೇ ನೋಡ್ಕೊಳ್ತೀಯ ಇನ್ನು ಮುಂದೆ? ಮೊದಲು ಜಮೀನಿನ ವಿಲೇವಾರಿ ಆಗಲಿ, ನಂತರದ್ದು ಈಗೇಕೆ? ಅಕ್ಕ, ಇಲ್ಲಿ ಮನೆ ಸಮೀಪ ಹೈವೇ ಬರ್ತದೆ ಅಂತ ಕೇಳಿದೆ. ಆಗ ಇಲ್ಲಿ ಇಂಚಿಂಚು ನೆಲಕ್ಕೆ ಚಿನ್ನದ ರೇಟು ಸಿಗುತ್ತೆ. ಅಪ್ಪ ಹೀಗೇಕೆ ಮಾಡ್ತಾರೆ, ನಾವು ಅವರ ಮಗಳಂದಿರೆ ತಾನೆ. ಸುಮ್ಮನಿರು, ಈಗ ಅದೆಲ್ಲ ಮಾತಾಡಬೇಕಿಲ್ಲ, ಹೇಗಾದರೂ ಒಪ್ಪಿಸಬೇಕು ಅವರನ್ನು. ಅಪ್ಪ ಅಮ್ಮ ತುಂಬ ಮುದುಕರಾದರು, ಆದರೂ ಕಣ್ಣು ಕಿವಿ ಸರಿಯಾಗಿದೆ. ಹೈವೇ ಮಾಡಲಿರುವಾದರೆ ಮತ್ತೆ ನಮಗೇನು ಸಿಗುತ್ತದೆ? ಈಗಲೇ ಸಹಿ ಮಾಡಿಸಬೇಕು, ಅವರಿಗೆ ತಿಳಿಯುವ ಮುನ್ನವೇ. ನಾವೀಗ ಹೊರಡ್ತೇವೆ ಅಪ್ಪ, 4 ದಿನ ಬಿಟ್ಟು ಬರ್ತೇವೆ, ಆ ಸೊತ್ತಿನ ಪಾಲು ಮುಗಿಸೋಣ. ಅಮ್ಮ ಇಂದಿನ ದಿನ ಅಪಾಯ ಜಾಸ್ತಿ, ನಿನ್ನ ಒಡವೆಗಳನ್ನು ಇಲ್ಲಿ ಇರಿಸಬೇಡ, ಈಗ ಕಳ್ಳರೇ ತುಂಬಿದ್ದಾರೆ. ಕೇಳಿಲ್ವಾ, ಮೊನ್ನೆ ಹಾಡು ಹಗಲೆ ಮುದುಕಿ ಒಬ್ಬಂಟಿಯಾಗಿರುವ ಮನೆ ಹೊಕ್ಕು ಚಿನ್ನ ಅಪಹರಿಸಿದ್ರು, ಪಾಪ ಆ ವೃದ್ಧೆಯನ್ನು ಜೀವ ಸಹಿತ ಬಿಡಲಿಲ್ಲ. ನಮಗೆ ನಿನ್ನದೇ ಚಿನ್ನ ಆಗ್ತಿದೆ, ನಿನ್ನ ಬಂಗಾರ ನಮ್ಮಲ್ಲೇ ಕೊಡು, ನಿನಗೆ ಬೇಕಾದಾಗ ಕೇಳು, ತಂದುಕೊಡ್ತೇವೆ. ಇಲ್ಲಿನ ಮುರುಕಲು ಗೂಡಿನ ಆಗಿರುವ ಮನೆಯಲ್ಲಿ ಇಡಬೇಡ. ಬಂಗಾರ ಎಲ್ಲಿ ಮಗಳೇ? ಎಲ್ಲ ನಿಮ್ಮ ವಿವಾಹದ ವೆಚ್ಚಕ್ಕೆ ಮುಗಿಯಿತು, ಈಗ ಏನಿದೆ? ಮೊನ್ನೆ 4 ಬಳೆ ತಗೊಂಡೆ ಅಂತ ನಮ್ಮ ಜುವೆಲ್ಲರ್ ಹೇಳಿದ್ರಲ್ಲ, ತುಂಬ ಚೆನ್ನಾಗಿದೆ ಡಿಸೈನ್, ನೀವು ತೊಳಿ ಅಕ್ಕ ಅಂದರು. ನೋಡೋಣ, 4 ದಿನ ನನ್ನಲ್ಲಿರಲಿ, ಮದುವೆ ಮುಂಜಿ ಅಂತ ಹಾಕ್ಕೊಂಡು ಹೋಗಬಹುದು. ಅದೂ ಕಿವಿ ಸೇರಿತ, ನಿಮ್ಮಪ್ಪ ಇಷ್ಟು ವರ್ಷದಲ್ಲಿ ಮೊದಲು ಕೊಟ್ಟ ಇದ್ದ ಬದ್ದ ಆಭರಣ ಚಿನ್ನ ನಿಮ್ಮಗಳ ಲಗ್ನಕ್ಕೆ ಕೊಟ್ಟಿದ್ದೆ, ಅಡಿಕೆಗೆ ಒಳ್ಳೆಯ ಬೆಲೆ ಇತ್ತು, ತಂದು ಹಾಕು ಅಂದರು. ಆಗಲೇ ಹೇಳಿ ಎಚ್ಚರಿಸಿದ್ದಾರೆ, ನಿನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟು ಬಿಡಬೇಡ, ಕೈಲಿ 4 ಚಿನ್ನದ ಬಳೆ ಕಂಡರೆ ಸುಮ್ಮನಿರುವುದಿಲ್ಲ ಅವರು. ನಿಜ ಆಯ್ತಲ್ಲ, ಹೊರಡಿನ್ ಇನ್ಮೇಲಿಂದ ನೀವು ತವರಿಗೆ ಬರುವುದಾದರೆ ಹೆತ್ತವರ ಮೇಲಿನ ಪ್ರೀತಿಗೆ ಬನ್ನಿ, ಹಣ ಒಡವೆ ಕೊಡು ಎಂದು ಬರುವುದಾದರೆ ಅಗತ್ಯವೇ ಇಲ್ಲ, ನಾವು ನಮ್ಮ ಬದುಕಿನ ನಂತರ ಏನಿದ್ದರೂ ಕೊಟ್ಟು ಬಿಡುತ್ತೇವೆ. ಚಿನ್ನದ ಬಳೆ ಹಾಕೊಳ್ಳುವ ಆಸೆ ನಿನ್ನ ಅಮ್ಮನಿಗೆ ಇದ್ದರೇನಂತೆ, ಅವಳ ತವರಿನಲ್ಲಿ ಕೊಟ್ಟ ಬಂಗಾರ ಲಗ್ನದ ಸಮಯಕ್ಕೆ ನಿಮಗೆ ಹಂಚಿ ಹಾಕಿದ್ದಾಳೆ. ಬರಿಗೊರಳಿನಲ್ಲಿ ಬದುಕಿನ ಹಲವಾರು ವರ್ಷ ದುಡಿದವಳು, ಈಗ ಆಸೆ ಈಡೇರಿಸಿಕೊಟ್ಟೆ, ಅದು ಅವಳದು. ಹೆತ್ತವರನ್ನು ನೋಡಲು ಬರುವಾಗ ಜಮೀನು ಕೊಡು ಅಂತ ಕೇಳುವುದು ಅಗತ್ಯವಿಲ್ಲ, ಇದು ನನ್ನ ಸ್ವಯಾರ್ಜಿತ, ನಮ್ಮ ನಂತರ ನಿಮಗೆ ಸಿಗಬಹುದೇನು ಅದು ಹೇಳಲಾರೆ. ತಂದೆ ತಾಯಿ ಎನ್ನುವ ಮಮತೆ ಬಾಂಧವ್ಯ ಇರಿಸಿಕೊಂಡು ಬನ್ನಿ. ಅಳಿಯಂದಿರಿಗೆ ನಾವು ಹೇಳುವುದು ಇದನ್ನೇ, ನಾವಿರುವ ತನಕ ನಮ್ಮ ಸೊತ್ತು ನಮ್ಮದು, ಅದು ಪರಭಾರೆ ಮಾಡುವುದಿಲ್ಲ. ಅನುಕೂಲಸ್ಥ ಮನೆತನದ ಬುದ್ಧಿ ತಿಳಿದ ನಿಮಗೆ ಅರ್ಥ ಆಗಿದೆ ಎಂದು ತಿಳಿಯುತ್ತೇವೆ.
1: ಇದುವರೆಗೆ ಸಂಬಂಧಗಳ ನಡುವೆ ಕೃಷ್ಣವೇಣಿ ಕಿದೂರು ಅವರಿಂದ ಕಥೆ ಕೇಳಿದಿರಿ.

0: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:30 ಇದೀಗ ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ಮಾದಿಗಳ್ಳಿ ಗೌರಮ್ಮ ಮತ್ತು ಸಂಗಡಿಗರಿಂದ ಮಾದೇಶ್ವರನ ಹಾಡು, 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಬಿಎಸ್ ವಿಜಯರಾಘವನ್ ಅವರಿಂದ ಭಾವಗೀತೆಗಳನ್ನು ಆಲಿಸುವಿರಿ. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಬಾಲಚಂದರ್ ಅವರಿಂದ ವೀಣಾವಾದನ, 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ, 4:00 ಮಹಿಳಾ ರಂಗ, ಭೀಮನ ಅಮಾವಾಸ್ಯೆ ಕುರಿತು ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಮೈಸೂರಿನ ಜೆಪಿನಗರದ ವೈಷ್ಣವಿ ಮಹಿಳಾ ಸಮಾಜದ ಸದಸ್ಯರು, 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು, 5:00 ಕ್ಲಿಯರ್ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ಮೆದುಳಿನ ಆರೋಗ್ಯ ಹಾಗೂ ಡಿಜಿಟಲ್ ಜೀವನಶೈಲಿ ಈ ಕುರಿತು ತಿಳಿಸಿಕೊಡುತ್ತಾರೆ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾ ಸಹನಾ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾ ಕುಲ್ದೀಪ್ ಎನ್, ಪ್ರಾಯೋಜಕರು ಕ್ಲಿಯರ್ಮಿಡಿ ಆಸ್ಪತ್ರೆಗಳು ವಿಜಯನಗರ ಮೈಸೂರು. ಈ ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪು ನೇರಳೆಯ ರಸ ಹೀರುವ ಕೀಟಗಳ ನಿರ್ವಹಣೆ ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಕೇಂದ್ರದ ವಿಜ್ಞಾನಿ ಡಾ ಎಸ್ ಮಹಿಬಾ ಹೆಲನ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. ಈ ರಾತ್ರಿ 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ, 8:15 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಶ್ರೀಪಾದ ಪಿನಾಕಪಾಣಿ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ, 65ನೇ ಅಂತರರಾಜ್ಯ ಅಥ್ಲೆಟಿಕ್ಸ್ ಪಂದ್ಯಾವಳಿಯಲ್ಲಿ ಮಹಿಳೆಯರ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಪುರಂದರದಾಸರ ರಚನೆ ಹರಿಸ್ಮರಣೆ ಮಾಡೋ ನಿರಂತರ ಹಾಡಿದ್ದಾರೆ ಡಾಕ್ಟರ್ ಎಂಎಲ್ ವಸಂತಕುಮಾರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 12:45. ಈಗ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮಾದಿಗಳ್ಳಿ ಗೌರಮ್ಮ ಮತ್ತು ಸಂಗಡಿಗರಾದ ಲಕ್ಷ್ಮಮ್ಮ, ಸಣ್ಣಮ್ಮ, ಮಂಗಳಮ್ಮ, ಜಯಮ್ಮ ಹಾಗೂ ಲಕ್ಷ್ಮಮ್ಮ ಅವರಿಂದ ಮಾದೇಶ್ವರನ ಹಾಡು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾದಿಗಳ್ಳಿ ಗೌರಮ್ಮ ಮತ್ತು ಸಂಗಡಿಗರಾದ ಲಕ್ಷ್ಮಮ್ಮ, ಸಣ್ಣಮ್ಮ, ಮಂಗಳಮ್ಮ, ಜಯಮ್ಮ ಹಾಗೂ ಲಕ್ಷ್ಮಮ್ಮ ಅವರಿಂದ ಮಾದೇಶ್ವರನ ಹಾಡನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
2: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಮುಂತಾದ ಪ್ರಕೃತಿ ವಿಕೋಪಗಳು ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತನ ನೆರವಿಗೆ ಬರಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2016-17 ಸಾಲಿನಿಂದ ಜಾರಿಗೆ ತಂದಿದೆ. ಈ ಯೋಜನೆಯು ಒಂದು ರಾಷ್ಟ್ರ ಒಂದು ಬೆಳೆ ಒಂದು ಪ್ರೀಮಿಯಂ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಭಾರತದ ರೈತರಿಗೆ ಕೈಗೆಟುಕುವ ಬೆಳೆ ವಿಮೆಯನ್ನ ಒದಗಿಸುವ ಗುರಿಯನ್ನ ಇದು ಹೊಂದಿದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಗುರಿಯು ದೇಶದಲ್ಲಿ ಒಟ್ಟು ಬಿತ್ತನೆ ಪ್ರದೇಶವನ್ನು ಒಳಗೊಳ್ಳುವ ಪ್ರಾಥಮಿಕ ಗಮನದೊಂದಿಗೆ ಭಾರತದಲ್ಲಿ ವಿಮೆಯನ್ನ ವಿಸ್ತರಿಸುವುದಾಗಿದೆ. PMFBY ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಗುರಿಯನ್ನ ಹೊಂದಿದೆ. ಬೆಳೆ ವೈಫಲ್ಯದಿಂದ ಉಂಟಾಗುವ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡುವ ಮೂಲಕ ಇದು ರೈತರ ಆದಾಯವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯಡಿ ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪಗಳಾದ ಪ್ರವಾಹ, ಆಲಿಕಲ್ಲು ಮಳೆ, ಭೂಕುಸಿತ ಇವುಗಳಿಂದ ಬೆಳೆ ನಷ್ಟವಾದರೆ ವೈಯಕ್ತಿಕವಾಗಿ ಬೆಳೆ ನಷ್ಟ ನಿರ್ಧರಣೆ ಮಾಡುವುದು ಹಾಗೂ ಇತರೆ ಹವಾಮಾನ ವೈಪರೀತ್ಯಗಳಾದ ಅತಿವೃಷ್ಟಿ, ಅನಾವೃಷ್ಟಿ, ಕೀಟರೋಗ ಬಾಧೆ ಮುಂತಾದವುಗಳಿಂದ ಬೆಳೆ ನಷ್ಟ ಸಂಭವಿಸಿ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಬೆಳೆ ಕಟಾವು ಪ್ರಯೋಗಗಳಿಂದ ಬಂದಂತಹ ವಾಸ್ತವಿಕ ಇಳುವರಿ ಮಾಹಿತಿಯು ನಿಗದಿಪಡಿಸಲಾದ ಪ್ರಾರಂಭಿಕ ಇಳುವರಿಗಿಂತ ಕಡಿಮೆ ಇದ್ದರೆ ಇಳುವರಿಯ ಕೊರತೆಗೆ ಅನುಗುಣವಾಗಿ ಹಾಗೂ ಗ್ರಾಮ ಪಂಚಾಯಿತಿ ಅಥವಾ ಹೋಬಳಿ ಮಟ್ಟದಲ್ಲಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಬೆಳೆ ವಿಮಾ ನಷ್ಟ ಪರಿಹಾರ ನೀಡುವ ಮೂಲಕ ಭದ್ರತೆ ಒದಗಿಸುವುದು ಈ ಬೆಳೆ ವಿಮೆಯ ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ಬೆಳೆ ಸಾಲ ಪಡೆದ ಹಾಗೂ ಪಡೆಯದ ರೈತರಿಗೆ ಈ ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವುದು ಐಚ್ಛಿಕವಾಗಿರುತ್ತದೆ. ಮುಂಗಾರು ಹಂಗಾಮಿನಲ್ಲಿ ಒಟ್ಟು 36 ನೀರಾವರಿ ಮತ್ತು ಮಳೆಯಾಶ್ರಿತದ ವಿವಿಧ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳು ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಅಧಿಸೂಚಿಸಲಾಗಿದೆ. ಮುಂಗಾರು ಬೆಳೆಗಳಿಗೆ ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಬೆಳೆ ವಿಮೆಗೆ ನೋಂದಣಿ ಪ್ರಕ್ರಿಯೆ ಇರುತ್ತದೆ. ರೈತರು ಮುಂಗಾರು ಹಂಗಾಮಿನ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ವಿಮಾ ಮೊತ್ತದ 2% ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ವಿಮಾ ಮೊತ್ತದ 5% ವಿಮಾ ಕಂತನ್ನ ಪಾವತಿಸಬೇಕಾಗುತ್ತದೆ. ಈ ಯೋಜನೆಯ ವ್ಯಾಪ್ತಿಯನ್ನ ನೋಡೋದಾದ್ರೆ ತಡೆಗಟ್ಟಲಾದ ಬಿತ್ತನೆ ನಾಟಿ ಅಪಾಯ ಅಂದ್ರೆ ವಿಮಾ ಘಟಕದಲ್ಲಿ ಅಧಿಸೂಚಿತ ಬೆಳೆ ಪ್ರದೇಶದ 75% ಹೆಚ್ಚು ಭಾಗ ಬಿತ್ತನೆಯಾಗದೆ ಉಳಿದಿದ್ದರೆ ಅಥವಾ ಮಳೆಯ ಕೊರತೆ ಅಥವಾ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಿಂತಹ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಬಿತ್ತನೆ ಅವಧಿಯಲ್ಲಿ ಮೊಳಕೆಯೊಡೆಯುವಿಕೆ ವಿಫಲವಾದರೆ ರೈತರು ಬಿತ್ತನೆ ವೈಫಲ್ಯದ ಅಪಾಯವನ್ನ ತಡೆಗಟ್ಟಲು ಅರ್ಹರಾಗಿರುತ್ತಾರೆ. ಈ ವಿಮೆಯಡಿಯಲ್ಲಿ ವಿಮೆ ಮಾಡಲಾದ ರೈತರಿಗೆ ಒಟ್ಟು ಮೊತ್ತದ ಪಾವತಿಯು ವಿಮಾ ಮೊತ್ತದ 25% ಆಗಿರುತ್ತದೆ ಮತ್ತು ವಿಮಾ ರಕ್ಷಣೆಯನ್ನ ಕೊನೆಗೊಳಿಸಲಾಗುತ್ತದೆ. ಇನ್ನು ಮಧ್ಯ ಋತುವಿನ ಪ್ರತಿಕೂಲತೆ ಅಂದರೆ ಬೆಳೆ ಋತುವಿನಲ್ಲಿ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಾದ ಪ್ರವಾಹ, ದೀರ್ಘಕಾಲದ ಬರಗಾಲ ಮತ್ತು ತೀವ್ರ ಬರ ಇತ್ಯಾದಿಗಳ ಸಂದರ್ಭದಲ್ಲಿ ನಷ್ಟ. ಈ ಋತುವಿನಲ್ಲಿ ನಿರೀಕ್ಷಿತ ಇಳುವರಿ ಸಾಮಾನ್ಯ ಇಳುವರಿಯ 50% ಕಡಿಮೆ ಇರುವ ಸಾಧ್ಯತೆ ಇದೆ. ಈ ವಿಮೆಯ ಅಡಿಯಲ್ಲಿ ವಿಮೆ ಮಾಡಿಸಿದ ರೈತರಿಗೆ ಪಾವತಿಯು ಸಂಭವನೀಯ ಕ್ಲೇಮ್ಗಳ 25% ಆಗಿರುತ್ತದೆ. ಇದು ಅಂತಿಮ ಕ್ಲೇಮ್ಗಳ ವಿರುದ್ಧ ಹೊಂದಾಣಿಕೆಗೆ ಒಳಪಟ್ಟಿರುತ್ತದೆ. ಇನ್ನು ಕೊಯ್ಲಿನ ನಂತರದ ನಷ್ಟಗಳು ಅಂದರೆ ಕೊಯ್ಲು ಮಾಡಿದ ನಂತರ ಕತ್ತರಿಸಿ ಹರಡಿದ ಅಥವಾ ಸಣ್ಣ ಕಟ್ಟುಗಳಲ್ಲಿ ಒಣಗಿಸಬೇಕಾದ ಬೆಳೆಗಳಿಗೆ ಆಲಿಕಲ್ಲು ಮಳೆ, ಚಂಡಮಾರುತ ಮಳೆ ಮತ್ತು ಅಕಾಲಿಕ ಮಳೆಯ ನಿರ್ದಿಷ್ಟ ಅಪಾಯಗಳ ವಿರುದ್ಧ ಕೊಯ್ಲು ಮಾಡಿದ ನಂತರ ಗರಿಷ್ಠ 2 ಅಂದರೆ 14 ಅವಧಿಯವರೆಗೆ ಮಾತ್ರ ವಿಮಾ ರಕ್ಷಣೆ ಲಭ್ಯವಿದೆ. ಇನ್ನು ಸ್ಥಳೀಯ ವಿಪತ್ತುಗಳು ಅಂದರೆ ಅಧಿಸ್

0: ಭೂಕುಸಿತ ಪ್ರದೇಶದಲ್ಲಿನ ಪ್ರತ್ಯೇಕ ಜಮೀನುಗಳ ಮೇಲೆ ಪರಿಣಾಮ ಬೀರುವ ಮಿಂಚಿನಿಂದಾಗಿ ಆಲಿಕಲ್ಲು ಮಳೆ, ಭೂಕುಸಿತ, ಪ್ರವಾಹ, ಮೋಡ ಸಿಡಿಲು ಮತ್ತು ನೈಸರ್ಗಿಕ ಬೆಂಕಿಯಂತಹ ಗುರುತಿಸಲಾದ ಸ್ಥಳೀಯ ಅಪಾಯಗಳಿಂದ ಅಧಿಸೂಚಿತ ವಿಮೆ ಮಾಡಿಸಿದ ಬೆಳೆಗಳಿಗೆ ಉಂಟಾಗುವ ನಷ್ಟ. ಬೆಳೆ ವಿಮೆ ನೋಂದಣಿಯನ್ನ ರೈತರು ಬ್ಯಾಂಕುಗಳು, ಗ್ರಾಮವನ್ ಕೇಂದ್ರಗಳು, ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಮಾಡಿಸಬಹುದು. ರೈತರು ಈ ಯೋಜನೆಯಡಿ ಭಾಗವಹಿಸಲು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ, ಬ್ಯಾಂಕ್ ಖಾತೆ ಪುಸ್ತಕ, ಆಧಾರ್ ಸಂಖ್ಯೆ ಮತ್ತು ಎಫ್ಐಡಿಯನ್ನ ನೀಡಿ ನೋಂದಾಯಿಸಿಕೊಳ್ಳಬಹುದಾಗಿದೆ. 2023 ಮುಂಗಾರು ಹಂಗಾಮಿನಿಂದ ಬೆಳೆ ವಿಮೆ ನೋಂದಣಿಗಾಗಿ ರೈತರಿಗೆ ಫ್ರೂಟ್ ಐಡಿ ಹೊಂದುವುದು ಕಡ್ಡಾಯ ಮಾಡಲಾಗಿದೆ. ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾದ ಸರ್ವೆ ನಂಬರ್ಗಳಿಗೆ ಮಾತ್ರ ಬೆಳೆ ವಿಮೆಯಡಿ ನೋಂದಣಿ ಮಾಡಲು ಅವಕಾಶವಿರುತ್ತದೆ ಹಾಗೂ ಯಾವುದೇ ಮಾರ್ಪಾಡು ಅಂದರೆ ಸರ್ವೆ ನಂಬರ್ ಸೇರ್ಪಡೆ ಮಾಡಲು ಅಥವಾ ಕೈಬಿಡಲು ಸಹ ಫ್ರೂಟ್ಸ್ ತಂತ್ರಾಂಶದ ಮೂಲಕವೇ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಇದಕ್ಕಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕಾ ಇಲಾಖೆಗಳಿಗೆ ಸಂಪರ್ಕಿಸಬಹುದು. ಜಂಟಿ ಖಾತೆದಾರರು ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬೆಳೆ ವಿಮೆ ನೋಂದಣಿ ಮಾಡಲು ಅವಕಾಶವಿರುತ್ತದೆ. ಬೆಳೆ ವಿಮೆ ನೋಂದಣಿ ಸಮಯದಲ್ಲಿ ರೈತ ಮೃತ ಹೊಂದಿದಲ್ಲಿ ಯಾವುದೇ ಕಾರಣಕ್ಕೂ ಮೃತಪಟ್ಟ ರೈತರ ಹೆಸರಿನಲ್ಲಿ ನೋಂದಣಿ ಮಾಡಬಾರದು. ಮೃತ ಹೊಂದಿದ ರೈತರ ವಾರಸುದಾರರು ಇದಕ್ಕಾಗಿ ಫ್ರೂಟ್ಸ್ ಐಡಿಯಲ್ಲಿ ಸೂಕ್ತ ಮಾರ್ಪಾಡನ್ನು ನೋಂದಣಿಗೂ ಮುಂಚಿತವಾಗಿ ಮಾಡಿಸಿಕೊಂಡಲ್ಲಿ ನೋಂದಣಿ ಮಾಡಿಸಲು ಅನುಕೂಲವಾಗುತ್ತದೆ ಹಾಗೂ ಅರ್ಹ ವಿಮಾ ಪರಿಹಾರ ಮೊತ್ತದ ಇತ್ಯರ್ಥವೂ ಕೂಡ ವಾರಸುದಾರರ ಖಾತೆಗೆ ಸುಲಭವಾಗಿ ಜಮೆಯಾಗುತ್ತದೆ. ರೈತರು ನೋಂದಣಿಯ ಸಮಯದಲ್ಲಿ ವಹಿಸಿದಷ್ಟು ಜಾಗೃತಿಯನ್ನ ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯಲು ಸಹ ಮುತುವರ್ಜಿ ವಹಿಸಬೇಕು. ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಫಲಾನುಭವಿಗಳು ಶೀಘ್ರವಾಗಿ ಪರಿಹಾರ ಪಡೆಯಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿದ ರೈತರು ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯಲು ನೋಂದಣಿಯ ಸಮಯದಲ್ಲಿ ವಹಿಸಿದಷ್ಟು ಜಾಗೃತಿಯನ್ನ ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯುವಲ್ಲಿಯೂ ಸಹ ಮುತುವರ್ಜಿ ವಹಿಸಬೇಕು. ರೈತರು ತಮ್ಮ ಪ್ರಸ್ತಾವನೆಯ ಕುರಿತು ತಿಳಿಯಲು ಸಂರಕ್ಷಣೆ ತಂತ್ರಾಂಶದಲ್ಲಿ ವರ್ಷ ಮತ್ತು ಹಂಗಾಮಿನಲ್ಲಿ ಚೆಕ್ ಸ್ಟೇಟಸ್ನಲ್ಲಿ ನೋಡಿ ತಿಳಿಯಬಹುದು. ಅದರಲ್ಲಿ ನಿಮ್ಮ ಪ್ರಸ್ತಾವನೆಯು ಎನ್ಪಿಸಿಐ ಸೀಡಿಂಗ್ ಫೇಲ್ಯೂರ್ ಎಂದು ತೋರಿಸಿದಲ್ಲಿ ಕೂಡಲೇ ಅಗತ್ಯ ದಾಖಲಾತಿಗಳೊಂದಿಗೆ ಬ್ಯಾಂಕ್ಗೆ ಹೋಗಿ ಆಧಾರ್ ಲಿಂಕ್, ಆಧಾರ್ ಸೀಡಿಂಗ್, ಆಧಾರ್ ಆಕ್ಟಿವ್, ಅಕೌಂಟ್ ಆಕ್ಟಿವ್ ಮಾಡಿಸಬೇಕು.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಸ್ವೇ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವಾಗ ಹಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಕ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ಗೆ ಗೆಲುವು. ವಾರ್ತೆಗಳ ವಿವರ. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೂಡ ವಿಪಕ್ಷಗಳ ತೀವ್ರ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆದಿದ್ದು, ಕಲಾಪಗಳನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಗಿದೆ. ನೀಟ್ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಆಗಮಿಸಿ ಸ್ಪಷ್ಟತೆ ನೀಡಬೇಕೆಂದು ಆಗ್ರಹಿಸಿ ಲೋಕಸಭೆಯಲ್ಲಿ ವಿಪಕ್ಷಗಳ ಸಂಸದರು ನಿರಂತರ ಘೋಷಣೆ ಕೂಗಿದರು. ಗೃಹ ಸಚಿವರು ವಿಸ್ತೃತ ಚರ್ಚೆಗೆ ಸಿದ್ದರಿದ್ದಾರೆ ಎಂದು ಸರ್ಕಾರ ತಿಳಿಸಿದರೂ, ಗದ್ದಲ ಶಮನವಾಗದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಿದರು. ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ 2026 ಹಾಗೂ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ವಿಧೇಯಕಗಳನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಸಿಪಿಐಎಂ ಸಂಸದ ಜಾನ್ ಬ್ರಿಟಾಸ್ ಅವರ ವಿರುದ್ದ ಮಹಿಳಾ ಸದಸ್ಯೆಯೊಬ್ಬರು ನೀಡಿದ್ದಾರೆನ್ನಲಾದ ಆಕ್ಷೇಪಾರ್ಹ ಹೇಳಿಕೆ ಭಾರಿ ಗದ್ದಲಕ್ಕೆ ಕಾರಣವಾಯಿತು. ಈ ಮಾತು ತಮ್ಮ ಸಂಸ್ಕೃತಿಗೆ ಎಸಗಿದ ಅಪಮಾನ ಎಂದು ಬ್ರಿಟಾಸ್ ಕಳವಳ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಸದಸ್ಯರ ಸಂಸ್ಕೃತಿ ಮತ್ತು ಗೌರವವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದ್ದು, ಆಕ್ಷೇಪಾರ್ಹ ಹೇಳಿಕೆ ಕುರಿತು ಚರ್ಚಿಸಲು ಸಂಬಂಧಪಟ್ಟವರನ್ನು ತಮ್ಮ ಕೊಠಡಿಗೆ ಕರೆಯಿಸುವುದಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಆದರೂ ಎರಡೂ ಕಡೆಗಳಿಂದ ಗದ್ದಲ ಮುಂದುವರೆದಿದ್ದರಿಂದ ರಾಜ್ಯಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಲಾಯಿತು. ಕಲಾಪ ಮುಂದೂಡಿಕೆಗೂ ಮುನ್ನ ಶಿಕ್ಷಣ, ಹಣಕಾಸು ಹಾಗೂ ರೈಲ್ವೆ ಸೇರಿದಂತೆ ವಿವಿಧ ಸಚಿವಾಲಯಗಳ ಪ್ರಮುಖ ವರದಿಗಳು ಮತ್ತು ಸಿಎಜಿ ವರದಿಗಳನ್ನು ಸದನದ ಮುಂದಿಡಲಾಯಿತು. ವಿದ್ಯಾರ್ಥಿಗಳ ಸಮಸ್ಯೆ ಸೇರಿದಂತೆ ಯಾವುದೇ ವಿಷಯದ ಕುರಿತು ಚರ್ಚೆ ನಡೆಸಲು ಹಾಗೂ ಸಂಸತ್ ಸದಸ್ಯರು ಎತ್ತುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಸಿದ್ದವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ದವಾಗಿದೆ. ಈ ವಿಷಯದ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಮಧ್ಯಾಹ್ನ 2 ಗಂಟೆಯೊಳಗೆ ಸಭಾಧ್ಯಕ್ಷರಿಗೆ ನೋಟಿಸ್ ಸಲ್ಲಿಸಬಹುದು. ಇದರಿಂದ ಇಂದು ಮಧ್ಯಾಹ್ನ 3 ಗಂಟೆಗೆ ಚರ್ಚೆ ಆರಂಭಿಸಬಹುದು ಎಂದು ಹೇಳಿದ್ದಾರೆ. ಚರ್ಚೆ ಆರಂಭವಾದರೆ ತಾವು ಸದನದಲ್ಲೇ ಕುಳಿತು ಪ್ರತಿಯೊಬ್ಬ ಸದಸ್ಯರ ಮಾತನ್ನು ಆಲಿಸುವುದಾಗಿ ತಿಳಿಸಿದ ಅವರು, ಚರ್ಚೆ ಪೂರ್ಣಗೊಂಡ ಬಳಿಕ ನಾಳೆ ಮಧ್ಯಾಹ್ನ 3 ಗಂಟೆಗೆ ಚರ್ಚೆಗೆ ಉತ್ತರಿಸಲು ಸಿದ್ದವಿರುವುದಾಗಿ ತಿಳಿಸಿದ್ದಾರೆ. ಪ್ರತಿಪಕ್ಷಗಳು ಸದನದ ಕಲಾಪ ನಡೆಯಲು ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿದ ಸಚಿವರು, ಇಂತಹ ಗಂಭೀರ ವಿಷಯದ ಕುರಿತು ಸಂಸದೀಯ ನಿಯಮಾವಳಿಗಳ ಪ್ರಕಾರ ಚರ್ಚೆ ನಡೆಯಬೇಕು ಎಂದು ತಿಳಿಸಿದರು. ವಂದೇ ಮಾತರಂ ಗೀತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆಯಾಗಿದ್ದಲ್ಲದೆ ಇಂದಿಗೂ ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುತ್ತಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಷ್ಟೀಯ ಗೀತೆಗೆ 150 ವರ್ಷ ತುಂಬಿದ ನೆನಪಿನಲ್ಲಿ ಸಂಸ್ಕೃತಿ ಸಚಿವಾಲಯವು ಆಯೋಜಿಸಿದ್ದ ಹರ್ ಘರ್ ತಿರಂಗ ಬೈಕ್ ರ್ಯಾಲಿಗೆ ದೆಹಲಿಯಲ್ಲಿ ಸಂಸತ್ ಸದಸ್ಯರೊಂದಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆ ದೇಶಭಕ್ತಿಯನ್ನು ಜಾಗೃತಗೊಳಿಸಿ ಬ್ರಿಟಿಷ್ ಆಡಳಿತದ ವಿರುದ್ದದ ಹೋರಾಟದಲ್ಲಿ ವಿಭಿನ್ನ ಪ್ರದೇಶ, ಭಾಷೆ ಮತ್ತು ಧರ್ಮಗಳ ಜನರನ್ನು ಒಂದಾಗಿ ಬೆಸೆದಿತ್ತು ಎಂದು ಸ್ಮರಿಸಿದರು. ಇದೇ ವೇಳೆ ಹರ್ ಘರ್ ತಿರಂಗ ಅಭಿಯಾನವನ್ನು ಜನಪರ ಚಳವಳಿ ಎಂದು ಬಣ್ಣಿಸಿದ ಅವರು, ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಏಕತೆ ಹಾಗೂ ಸೇವಾ ಮನೋಭಾವವನ್ನು ಎತ್ತಿ ಹಿಡಿಯಬೇಕು ಎಂದು ಕರೆ ನೀಡಿದರು. ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹರ್ ಘರ್ ತಿರಂಗ ಸೈಕಲ್ ಯಾತ್ರೆಗೆ ಚಾಲನೆ ನೀಡಿದರು. ದೆಹಲಿ ವಿಶ್ವವಿದ್ಯಾಲಯದ ಮೈ ಭಾರತ್ ಸ್ವಯಂ ಸೇವಕರೊಂದಿಗೆ ಸಚಿವರು ಯಾತ್ರೆಯ ನೇತೃತ್ವ ವಹಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮನ್ಸುಖ್ ಮಾಂಡವೀಯ, ಯಾತ್ರೆಯಲ್ಲಿ 1000ಕ್ಕೂ ಅಧಿಕ ಮೈ ಭಾರತ್ ಸ್ವಯಂ ಸೇವಕರು ಪಾಲ್ಗೊಂಡು ದೇಶಕ್ಕೆ ದೈಹಿಕ ಕ್ಷಮತೆಯ ಸಂದೇಶ ಸಾರಿದ್ದಾರೆ ಎಂದರು. ಅಭಿವೃದ್ದಿ ಹೊಂದಿದ ರಾಷ್ಟ ನಿರ್ಮಾಣದಲ್ಲಿ ಸೈಕ್ಲಿಂಗ್ನ ಮಹತ್ವವನ್ನು ಒತ್ತಿ ಹೇಳಿದ ಅವರು, ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೈಮಗ್ಗ ಕ್ಷೇತ್ರಕ್ಕೆ ಹೊಸ ಚೈತನ್ಯ ತುಂಬಲು ನಾವೀನ್ಯತೆ, ಮಾರುಕಟ್ಟೆ ಆಧಾರಿತ ವಿನ್ಯಾಸ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಬೇಕೆಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೂತ್ರ 2026 ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೈಮಗ್ಗ ಉತ್ಪನ್ನಗಳನ್ನು ಜಿಐ ಟ್ಯಾಗ್ ಹೊಂದಿರುವ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಬಳಸಬೇಕು ಹಾಗೂ ವಿದ್ಯಾರ್ಥಿಗಳು ಉದ್ಯೋಗದಾತರಾಗಲು ಶ್ರಮಿಸಬೇಕು ಎಂದರು. ಇದೇ ವೇಳೆ ಕೈಮಗ್ಗ ಕ್ಷೇತ್ರದಲ್ಲಿ ಸಂಶೋಧನೆ, ಉದ್ಯಮಶೀಲತೆ ಮತ್ತು ತರಬೇತಿಯನ್ನು ಉತ್ತೇಜಿಸಲು ಗ್ರಾಸಿಮ್ ಇಂಡಸ್ಟ್ರೀಸ್, ಐಎಎಂ ಸಂಬಲ್ಪುರ ಹಾಗೂ ನಿಟ್ರಾ ಸಂಸ್ಥೆಗಳೊಂದಿಗೆ ಪ್ರಮುಖ ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್, ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಶೀರ್ಷಿಕೆಯ ಆತ್ಮಕಥೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು. ಈ ಪುಸ್ತಕವು ರಾಮನಾಥ್ ಕೋವಿಂದ್ ಅವರ ಬಾಲ್ಯದ ದಿನಗಳು, ಸವಾಲುಗಳು ಹಾಗೂ ಭಾರತದ 14ನೇ ರಾಷ್ಟ್ರಪತಿಯಾಗಿ ಸಲ್ಲಿಸಿದ ಸೇವೆ ಒಳಗೊಂಡಂತೆ ಅವರ ಸುದೀರ್ಘ ಸಾರ್ವಜನಿಕ ಜೀವನಾನುಭವಗಳನ್ನು ತೆರೆದಿಡುತ್ತದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ರಾಮನಾಥ್ ಕೋವಿಂದ್ ಅವರ ಮಾರ್ಗದರ್ಶನ ನಮಗೆ ದೊಡ್ಡ ಶಕ್ತಿಯಾಗಿತ್ತು ಎಂದರು. ಈ ಆತ್ಮಕಥನವು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಮಹತ್ವದ ಕೊಡುಗೆಯಾಗಿದ್ದು, ಯುವ ಪೀಳಿಗೆಯು ಅವರ ಜೀವನ ಪಯಣದಿಂದ ಪ್ರೇರಣೆ ಪಡೆಯಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ರಾಜಕೀಯ ಎಂಬುದು ಕೇವಲ ಅಧಿಕಾರ ಹಿಡಿಯುವ ಮಾರ್ಗವಲ್ಲ, ಬದಲಿಗೆ ದೇಶ ಸೇವೆಯ ಸಾಧನ. ಶಿಕ್ಷಣವು ಜೀವನದಲ್ಲಿ ಅಪಾರ ಅವಕಾಶಗಳನ್ನು ತೆರೆಯುತ್ತದೆ ಎಂದರು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ಸಂಜೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಆಪ್ ಅನ್ನು ಉದ್ಘಾಟಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಗ್ರಂಥಾಲಯಗಳನ್ನು ಪರಸ್ಪರ ಸಂಪರ್ಕಿಸುವ ಉದ್ದೇಶದಿಂದ ಈ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂಬೈನ ಘಾರ್ಕೋಪರ್ ಪ್ರದೇಶದ ವಸತಿ ಕಟ್ಟಡದ ಮೇಲೆ ಇಂದು ಮುಂಜಾನೆ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನಿಷ್ಠ 6 ಜನರು ಮೃತಪಟ್ಟಿದ್ದು 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಹಾಗೂ ಮುಂಬೈ ಅಗ್ನಿಶಾಮಕ ದಳ ನೀಡಿದ ಮಾಹಿತಿಯಂತೆ, ಘಾರ್ಕೋಪರ್ನ ಚಿರಾಗ್ ನಗರದಲ್ಲಿರುವ ಗೌಸಿಯಾ ಚಾಲ್ನಲ್ಲಿ ಬೆಳಗಿನ ಜಾವ ಸುಮಾರು 3:48 ಈ ದುರಂತ ಸಂಭವಿಸಿದೆ. ಗುಡ್ಡದ ಒಂದು ಭಾಗ ಕುಸಿದು 2-3 ಮನೆಗಳ ಮೇಲೆ ಬಿದ್ದಿದ್ದರಿಂದ ಅಪಾರ ಹಾನಿಯಾಗಿದೆ. ಅಮೆರಿಕದ ಸೆಂಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 2ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಉಜ್ಬೇಕಿಸ್ತಾನದ ಜೆವೋಖಿ ಸಿಂದಾರೋ ವಿರುದ್ದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದು ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯಲ್ಲಿ ಪ್ರಜ್ಞಾನಂದ ಅವರಿಗೆ ಒಲಿದ ಮೊದಲ ಜಯವಾಗಿದೆ. 95 ನಡೆಗಳ ಕಾಲ ನಡೆದ ಸುದೀರ್ಘ ಕಾದಾಟದ ನಂತರ ಪ್ರಜ್ಞಾನಂದ ಜಯದ ನಗೆ ಬೀರಿದರು. ಈ ಗೆಲುವಿನೊಂದಿಗೆ ಅವರು 2 ಪಂದ್ಯಗಳಿಂದ ಒಟ್ಟು 1.5 ಅಂಕ ಕಲೆ ಹಾಕಿದ್ದಾರೆ. ಟೊರಾಂಟೊದಲ್ಲಿ ನಡೆಯುತ್ತಿರುವ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕೊಕೊಗಫ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ರೈಬಾಕಿನ ಜಪಾನ್ನ ನವೋಮಿ ಒಸಾಕಾ ವಿರುದ್ದ 4-6, 7-6, 6-4 ಅಂತರದಲ್ಲಿ ಗೆಲುವು ಸಾಧಿಸಿದರೆ, ಅಮೆರಿಕದ ಕೊಕೊಗಫ್ ತಮ್ಮ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ಎದುರಾಳಿ ಹಿಂದೆ ಸರಿದ ಹಿನ್ನೆಲೆ ನೇರವಾಗಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಮಾಂಟ್ರಿಯಲ್ನಲ್ಲಿ ನಡೆದ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಮೆರಿಕದ ಲರ್ನರ್ ಟಿಯನ್ ಹಾಗೂ ಅಮೆರಿಕದವರೇ ಆದ ಬೆನ್ ಶೆಲ್ಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಆಕಾಶವಾಣಿ ಮೈಸೂರು FM 100.6 ಸಮಯವಾಗಿದೆ. 1:20. ಈಗ

ಭಾವಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದು ಬಿಎಸ್ ವಿಜಯರಾಘವನ್ ಅವರಿಂದ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಮಂಜೇಶ್ವರ ಗೋವಿಂದ ಪೈ ಅವರ ಗೀತೆ ತಾಯಿಬಾರ ಮೊಗವತೋರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 1:30. ಈಗ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೇ. ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶ ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480858523 ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಿದುಳಿನ ಆರೋಗ್ಯ ಹಾಗೂ ಡಿಜಿಟಲ್ ಜೀವನ ಶೈಲಿ ಈ ಕುರಿತು ಮಾತನಾಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಸಹನಾ. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮೈಸೂರು ತಾಲೂಕು ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ, ಮಂಜುಳಾ, ರಮ್ಯಾ, ಶಂಕರನಾರಾಯಣ ಇವರಿಗಾಗಿ ಪುನರ್ಜನ್ಮ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ

ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

ಯೋಗ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಸಿದ್ಧಾರ್ಥನಗರ ಮೈಸೂರು ಇಲ್ಲಿಂದ ಬಂದ ಒಂದು ಪ್ರಕಟಣೆ. ಮೈಸೂರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ವತಿಯಿಂದ ನೇರ ಸಂದರ್ಶನವನ್ನು ನಡೆಸುತ್ತಿದ್ದು ಮೈಸೂರಿನ ಹೆಸರಾಂತ ಕಂಪನಿ ಫ್ಲಾನ್ಸಿ ಇಂಡಿಯಾ ಹೈ ಪರ್ಫಾರ್ಮೆನ್ಸ್ ಮೆಟೀರಿಯಲ್ಸ್ ಪ್ರೈವೇಟ್ ಲಿಮಿಟೆಡ್ ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ನೇಮಕಾತಿಗಾಗಿ ದಿನಾಂಕ 14/8/2026 ಬೆಳಗ್ಗೆ 10 ಗಂಟೆಗೆ ಸಿಎನ್ಸಿ ವಿಎಂಸಿ ಮಿಲ್ಲಿಂಗ್ ಆಪರೇಟರ್ ಒಟ್ಟು 35 ಹುದ್ದೆಗಳಿಗೆ ಐಟಿಐ ಫಿಟ್ಟರ್ ಟರ್ನರ್ ಮೆಕ್ಯಾನಿಸ್ಟ್ ಡಿಪ್ಲೊಮಾ ಮೆಕ್ಯಾನಿಸ್ಟ್ನಲ್ಲಿ ತೇರ್ಗಡೆ ಹೊಂದಿದ 18-34 ವರ್ಷ ವಯೋಮಿತಿ ಹೊಂದಿದ ಪುರುಷ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತಿದ್ದು ಆಸಕ್ತ ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು ಮತ್ತು ಆಧಾರ್ ಕಾರ್ಡ್ ಸ್ವವಿವರವುಳ್ಳ ಒಂದು ಬಯೋಡೇಟಾ ಪ್ರತಿಗಳೊಂದಿಗೆ ಫ್ಲಾನ್ಸಿ ಇಂಡಿಯಾ ಹೈ ಪರ್ಫಾರ್ಮೆನ್ಸ್ ಮೆಟೀರಿಯಲ್ಸ್ ಪ್ರೈವೇಟ್ ಲಿಮಿಟೆಡ್ ಫ್ಲಾಟ್ ಸಂಖ್ಯೆ 311 ಹೆಬ್ಬಾಳ್ ಕೈಗಾರಿಕಾ ಪ್ರದೇಶ ಮೇಟಗಳ್ಳಿ ಮೈಸೂರು ಇಲ್ಲಿ ಹಾಜರಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9006965205 ಇದನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಅಂಕುಶಪುರದ ಪದ್ಮಾ ದೇವಲಿಂಗೇಗೌಡ ಅವರಿಗಾಗಿ ಮಾಂಗಲ್ಯಂ ತಂತು ನಾನೇನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ರಮೇಶ್ ಚಂದ್ರ. ಗೀತೆಯ ಸಾಹಿತ್ಯ ಕೆ ಕಲ್ಯಾಣವರದ್ದು. ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಶ್ರೀರಂಗಪಟ್ಟಣದ ಕೃಷ್ಣ, ಟೈಲರ್, ಪದ್ಮ, ಚೈತ್ರ, ನಾರಾಯಣರಾವ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್ ಹಾಗೂ ಬಂಧು ಮಿತ್ರರಿಗಾಗಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ಇದುವರೆಗೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆಲ್ಲ ಯಾರೆಲ್ಲ ನಮಗೆ ಸಂದೇಶವನ್ನು ಕಳಿಸಿದ್ರು ಅಂತ ನೋಡುವಂತಹ ಸಮಯ. ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ ಅವರು ನಮಗೆ ಸಂದೇಶವನ್ನು ಕಳಿಸಿದ್ರು. ಹಾಗೆ ಮೈಸೂರಿನ ಕಾಮನಕೆರೆ ಹುಂಡಿಯಿಂದ ಟೈಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕಾ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ರು. ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ ಮೈಸೂರಿನಿಂದ. ಹಾಗೆ ಮತ್ತೊಬ್ಬರು ಅಂಗಡಿ ಬಸವರಾಜು, ಪರಮೇಶ್, ಮಹೇಶ್, ಸ್ವರ್ಣಲತಾ ಮತ್ತು ಬೇಬಿ ಅನನ್ಯ, ಮಧುವನಹಳ್ಳಿ ಕೊಳ್ಳೇಗಾಲ ತಾಲೂಕಿನಿಂದ ಸಂದೇಶ ಬಂದಿದೆ. ಹಾಗೆ ಮತ್ತೊಂದು ಸಂದೇಶವನ್ನು ಶ್ರೀನಿವಾಸ್ ಗೊಬ್ಬರಗಾಲದವರು ನಮಗೆ ಕಳಿಸಿದ್ದಾರೆ. ಹಾಗೆ ಗಾನಸುಮ ಪಟ್ಟಸೋಮನಹಳ್ಳಿ, ರಾಜೇಶ್, ಶಿಲ್ಪಾ, ವರಲಕ್ಷ್ಮಿ, ಬಂಬು ಬಜಾರ್ ಮೈಸೂರಿನಿಂದ ಸಂದೇಶ ಬಂದಿದೆ. ಮತ್ತೊಂದು ಸಂದೇಶ, ಹೆಸರು ಹಾಕಿಲ್ಲ ಇವರು, ಇವರ ನಂಬರ್ 333 ಎಂಡಾಗತ್ತೆ. ಹಾಗೆ ಶಾಂಭವಿ, ಉಷಾದೇವಿ, ನಂಜುಂಡಸ್ವಾಮಿ, ನಾಯ್ಡು ನಗರ ಮೈಸೂರಿನಿಂದ ಸಂದೇಶ ಬಂದಿದೆ. ಹಾಗೆ ಮತ್ತೊಂದು ಸಂದೇಶ, ಕೊಳ್ಳೇಗಾಲ, ಭಾಗೇಶ್ ಕುಮಾರ್, ಪದ್ವಿಕಾ, ದೀಕ್ಷಾ, ವೇದಾಂತ್, ಹೇಮಾನ್ಯ, ಗೌರಮ್ಮ ಹಾಗೂ ಹೇಮಾ ಅವರು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಆಶಿಷ್ ಕುಮಾರ್, ಲತಾ, ಆಶಿಷ್, ವಿಜಯನಗರ ಮೈಸೂರು, ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ, ಜಯಶ್ರೀ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ಸಾವಿತ್ರಮ್ಮ, ಗಣೇಶ್ ನಗರ ಮೈಸೂರಿನಿಂದ, ಪವನ್ ದೇವ್, ವಿಸ್ಮಯ್ ದೇವ್, ಇಂದು, ಅಮೃತ, ಆನಂದ, ನಿರ್ಮಲಾ, ಮಹದೇವ್ ರಾಮಕೃಷ್ಣ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಶಿಕಲಾ ಬೋರೇಗೌಡ, ನಿವೇದಿತಾ ನಗರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಅಶೋಕಪುರಂ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾದೇಶ ಯದುವೇರ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಮುದ್ದಳ್ಳಿ ಪುಟ್ಟಸ್ವಾಮಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಕ್ಯಾತಮಾರನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು, ರೂಪಾ, ಮನ್ವರ್ಥ ಆರ್ಯ ಕುಟುಂಬದವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮರಸೆ ಗ್ರಾಮದಿಂದ ಬಂಗಾರಮ್ಮ, ಪುಷ್ಪಾ ಜೈನ್, ಪಾರ್ಶ್ವನಾಥ್ ಜೈನ್ ಜೆಪಿ ನಗರ ಮೈಸೂರಿನಿಂದ, ಲತಾ ವಿದ್ಯಾರಣ್ಯಪುರಂನಿಂದ, ಹಾಗೆ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ, ಮೈಸೂರಿನ ಗೋಕುಲಂನಿಂದ ಕುಮಾರ್ ಗಾರ್ಮೆಂಟ್ಸ್ ಕಾರ್ಮಿಕರ ವತಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗುಣಶೇಖರ್ ಪಾಂಡವಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜಮ್ಮ ಮೈಸೂರಿನಿಂದ, ಮಂಡ್ಯದ ಹನುಮನಾಳು ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್, ಭುವನ್ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಮತ್ತು ಎಆರ್ ಹರ್ಷಿತ್, ಎಸ್ವಿಪಿ ನಗರ ಮೈಸೂರಿನಿಂದ

ಸುಜಾತ, ಪುಟ್ಟರಾಜಪ್ಪ ರಾಮಕೃಷ್ಣನಗರ ಮೈಸೂರಿನಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಮೈಸೂರಿನ ರಾಜೇಂದ್ರನಗರದಿಂದ ಸತೀಶ್ ಕುಟುಂಬ ವರ್ಗದವರ ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾವು ಈಗ ಪ್ರಸಾರ ಮಾಡಿದ ಶಾಂತಿ ಕ್ರಾಂತಿ ಚಿತ್ರದ ಗೀತೆಗಾಗಿ ರಮ್ಯಾ ಹನಿತ್ ಬೋಗಾದಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಹಾಗೂ ಕುಟುಂಬದವರು, ಗಿರೀಶ್ ಮಹದೇವಪ್ಪ ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮರಿನಂಜ ನಂಜುಂಡಸ್ವಾಮಿ ಗುಂಡ್ಲುಪೇಟೆಯಿಂದ ಸಂದೇಶ ಬಂದಿದೆ. ಹಾಗೆ ಸಹನ, ಸಂದೇಶ್, ಗಾಯತ್ರಿ, ಸಾಗರ್ ಅಶೋಕಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವಿಷ್ಟಾಗಿತ್ತು ನಮಗೆ ಈ ಹೊತ್ತಿನಲ್ಲಿ ಬಂದ ಸಂದೇಶಗಳು. ಸಂದೇಶಗಳನ್ನು ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿ ಪಾತ್ರರಿಗೂ, ಪ್ರೀತಿ ಪಾತ್ರರಾದ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ. ವಚನ ಬಾನುಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ 2 ಗಂಟೆ 15 ನಿಮಿಷಕ್ಕೆ ಹಿಂದಿಯಲ್ಲಿ ವಾರ್ತೆಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಂದು ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜಭವನಕ್ಕೆ ಖಾತೆ ಕುರಿತ ಪಟ್ಟಿ ರವಾನೆಯಾಗಿದ್ದು ಸಂಜೆಯೊಳಗೆ ಪ್ರಕಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಳೆ ವಿಧಾನಸಭೆ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ

0: ಮಾಜಿ ಸಚಿವ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳು ಸದನದಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. 2 ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯ ರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023 ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಇತ್ತು. 2 ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯಿತಿಗಳು ಟಿಬಿ ಮುಕ್ತ ಪಂಚಾಯಿತಿಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ 15 ದಿನಗಳ ಕಾಲ ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 15,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿದರೆ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದೆ. 124.8 ಅಡಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 109.8 ಅಡಿ, ಅಂದರೆ 31.252 ಟಿಎಂಸಿ ಇದೆ. ಆದೇಶ ಪಾಲಿಸಿ ನೀರು ಬಿಟ್ಟರೆ ಕನಿಷ್ಠ 10 ಟಿಎಂಸಿಯಷ್ಟು ನೀರು ತಮಿಳುನಾಡು ಪಾಲಾಗಲಿದೆ. ಈ ನಡುವೆ ಮಂಡ್ಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶ ಖಂಡಿಸಿ ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಸರ್ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿದರು. ಮಂಡ್ಯನಗರದ ಕಾವೇರಿ ನೀರಾವರಿ ನಿಗಮದ ಬಳಿ ಇರುವ ಕಾವೇರಿ ಮಾತೆಯ ಪ್ರತಿಮೆಯನ್ನು ಅಪ್ಪಿಕೊಳ್ಳುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಅಪ್ಪಿಕೋ ಚಳವಳಿ ಮಾಡಿದರೆ, ಮಂಡ್ಯನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕಂಠೇಗೌಡ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಆಗ್ರಹಿಸಿದರು. ನಾಳೆ ಕನ್ನಡಪರ ಸಂಘಟನೆಗಳು ಘೋಷಿಸಿರುವ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಇಂದು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿ ಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ ದೊರೆಯಲಿದೆ ಎಂದು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. 150 ಮೀಟರ್ ಉದ್ದದ ರಾಷ್ಟ್ರಧ್ವಜ ಹಿಡಿದು ಕೆಪಿಎ ಶಾಲಾ ಮೈದಾನದಿಂದ ಆಂಜನೇಯ ವೃತ್ತದವರೆಗೂ ಮೆರವಣಿಗೆ ಸಾಗಿತು. ಮಾಜಿ ಶಾಸಕ ಎಂ ಬಸವರಾಜ್ ನಾಯ್ಕ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಹರ್ ಘರ್ ತಿರಂಗ ಯಾತ್ರೆ ಆಗಸ್ಟ್ 15ರವರೆಗೂ ನಡೆಯಲಿದೆ. ಮಾಯಕೊಂಡ ಕ್ಷೇತ್ರದ ಪ್ರತಿ ಮನೆ ಸೇರಿದಂತೆ

0: ಜಿಲ್ಲೆಯಾದ್ಯಂತ 32,000 ಧ್ವಜಗಳನ್ನು ಹಾರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗಾ ಯಾತ್ರೆ ನಡೆಯಿತು. ದೇಶಭಕ್ತರ ಬಳಗ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಸುಮಾರು 100 ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ನಗರದ ತಾಲೂಕು ಕಚೇರಿ ಆವರಣದಿಂದ ಜಾತ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ಈ ಯಾತ್ರೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸೇರಿ ಹಲವು ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ನಿಪಾಣಿ ಪಟ್ಟಣದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ತಿರಂಗಾ ರ್ಯಾಲಿ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ರಾಜ್ಯದಲ್ಲಿ ನಿಯುಕ್ತಿಗೊಂಡಿರುವ ಸಚಿವರು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೂ ಬರದ ಛಾಯೆ ಆವರಿಸಿದ್ದು ಮಳೆ ಕೊರತೆ ಉಂಟಾಗಿದೆ. ಕುಡಿಯುವ ನೀರು ಹಾಗೂ ಬರ ಎದುರಿಸಲು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ವಿಪತ್ತು ನಿರ್ವಹಣೆ, ಬರ ಹಾಗೂ ಕುಡಿಯುವ ನೀರು ವಿಷಯಗಳ ಕುರಿತ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಮಾ ಕಂಪನಿಗಳಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ರೈತರು ಪಾವತಿಸಿದ ಬೆಳೆ ವಿಮೆ ಮೊತ್ತದ ವಿವರ ನೀಡುವಂತೆ ವಿಮಾ ಕಂಪನಿಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಮೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಸಾರ್ವಜನಿಕ ಕಚೇರಿಗಳು, ಹಾಲಿನ ಡೈರಿ, ಗ್ರಾಮ ಪಂಚಾಯಿತಿಗಳು, ಕಚೇರಿಗಳಲ್ಲಿ ಕೃಷಿ ಸಂಪರ್ಕ ಕೇಂದ್ರಗಳಲ್ಲಿ ರೈತರ ಬೆಳೆ ವಿಮೆ ಕುರಿತಂತೆ ಭಿತ್ತಿಪತ್ರ, ಬ್ಯಾನರ್ಗಳನ್ನು ಅಳವಡಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿದೆ. ಜಿಲ್ಲೆಯಲ್ಲಿ 80,000 ಹೆಕ್ಟೇರ್ ಬೆಳೆ ವಿಸ್ತೀರ್ಣ ಪ್ರದೇಶವಿದ್ದು 2,500 ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ ಶೇಕಡ 3ರಷ್ಟು ಬಿತ್ತನೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ವಿಶ್ವ ಆನೆಗಳ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಗಜರಾಜನಿಗೆ ಪೂಜನೀಯ ಸ್ಥಾನವಿದೆ. ಆದರೆ ಹೆಚ್ಚುತ್ತಿರುವ ನಗರೀಕರಣ ಹಾಗೂ ಅರಣ್ಯನಾಶದಿಂದಾಗಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕಾಡಿನ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಆನೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಆನೆಗಳ ಸಂರಕ್ಷಣೆ ಮತ್ತು ಅವುಗಳ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆಗಳ ದಿನ ಆಚರಿಸಲಾಗುತ್ತಿದೆ. ಏಷ್ಯಾ ಖಂಡದ ಒಟ್ಟು ಆನೆಗಳ ಪೈಕಿ ಶೇಕಡ 60ರಷ್ಟು ಆನೆಗಳು ಭಾರತದಲ್ಲೇ ಇವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವಂಶವಾಹಿ ಆಧಾರಿತ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಒಟ್ಟು 22,446 ಆನೆಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ ನಮ್ಮ ರಾಜ್ಯವು 6,013 ಆನೆಗಳೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಅರಣ್ಯ ಸಂಪತ್ತಿನ ಶ್ರೀಮಂತಿಕೆಯನ್ನು ತೋರುತ್ತದೆ. ಆದರೆ ಕಳವಳಕಾರಿ ಸಂಗತಿ ಎಂದರೆ ಕಾಡುಗಳು ಕಾಂಕ್ರೀಟ್ ನಾಡಾಗುತ್ತಿವೆ. ವಾಣಿಜ್ಯ ಬೆಳೆಗಳ ತೋಟಗಳ ವಿಸ್ತರಣೆ ಮತ್ತು ಬೃಹತ್ ಅಭಿವೃದ್ಧಿ ಯೋಜನೆಗಳಿಂದಾಗಿ ಆನೆಗಳ ವಲಸೆ ಮಾರ್ಗಗಳು ಮುಚ್ಚಿ ಹೋಗುತ್ತಿವೆ. ಇದರಿಂದಾಗಿ ಕಾಡಿನಿಂದ ನಾಡಿಗೆ ಬರುತ್ತಿರುವ ಆನೆಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಹೆಚ್ಚಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 2:40:20 ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಭಾಗ್ಯವಂತರು ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು

ಕೇಳುಗರೆ, ಇಂದು ರಾತ್ರಿ 8:15 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀಪಾದ ಪಿನಾಕಪಾಣಿ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾಲೋಕ. 65ನೇ ಅಂತರರಾಜ್ಯ ಅಥ್ಲೆಟಿಕ್ಸ್ ಪಂದ್ಯಾವಳಿಯಲ್ಲಿ ಮಹಿಳೆಯರ 400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ದೂರದ ಬೆಟ್ಟ ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ನಿರ್ದೇಶನ ಜಿಕೆ ವೆಂಕಟೇಶ್.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ. ಕೇಳುಗರೆ, ಇಂದಿನ ರೇಷ್ಮೆ ರಂಗ ಕಾರ್ಯಕ್ರಮದಲ್ಲಿ ಹಿಪ್ಪುನೇರಳೆಯ ರಸ ಹೀರುವ ಕೀಟಗಳ ನಿರ್ವಹಣೆ ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇನ್ನು ಮುಂದೆ ಕೇಳಿ ಕರ್ಪೂರದ ಗೊಂಬೆ ಚಿತ್ರದ ಗೀತೆಯನ್ನು. ಸಂಗಡಿಗರೊಂದಿಗೆ ಚಿತ್ರ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ.

ಕಾರ್ಯಕ್ರಮದ ಕಡೆಯದಾಗಿ ಮಿಡಿದ ಹೃದಯಗಳು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನಿರ್ದೇಶಿಸಿದ್ದಾರೆ ಹಂಸಲೇಖಾ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 3 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ ಬಾಲಚಂದರ್ ಅವರ ವೀಣಾವಾದನವನ್ನು ಆಲಿಸಬಹುದು. ಇವರಿಗೆ ಮೃದಂಗ ಸಹಕಾರ ನೀಡಿದ್ದಾರೆ ದಂಡಮೂಡಿ ರಾಮಮೋಹನ ರಾವ್. ಕಾರ್ಯಕ್ರಮದ ಆರಂಭದಲ್ಲಿ ತ್ಯಾಗರಾಜರ ಕೃತಿ ನೇ ಪೊಗಡಕುಂಟೆ, ರಾಗ ವರಾಳಿ, ಖಂಡಚಾಪುತಾಳ.

ಕಾರ್ಯಕ್ರಮದ ಕಡೆಯದಾಗಿ ರಾಮನಾಥ ಶ್ರೀನಿವಾಸ ಅಯ್ಯಂಗಾರ್ ಅವರ ರಚನೆ ಅನುದಿನಪುರಂ ಕಾಪುಮಯ್ಯ ರಾಗ ಬೇಗಡೆ ರೂಪಕತಾಳ

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಬಾಲಚಂದರ್ ಅವರ ವೀಣಾವಾದನವನ್ನು ಆಲಿಸಿದಿರಿ. ಇವರಿಗೆ ಮೃದಂಗ ಸಹಕಾರ ನೀಡಿದವರು ದಂಡಮೂಡಿ ರಾಮಮೋಹನ ರಾವ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 3:30. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಭೀಮನ ಅಮಾವಾಸ್ಯೆ ಕುರಿತು ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಜೆಪಿ ನಗರದ ವೈಷ್ಣವಿ ಭಜನಾ ಮಂಡಳಿ ಸದಸ್ಯರು.

0: ಕೇಳುಗರಿಗೆಲ್ಲ ಸ್ವಾಗತ. ಈ ದಿನ ನಮ್ಮ ವೈಷ್ಣವಿ ಭಜನಾ ಮಂಡಳಿಯಿಂದ ಜ್ಯೋತಿರ್ ಭೀಮೇಶ್ವರ ವ್ರತದ ಪೂಜಾ ವಿಧಾನವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ.
1: ಏನ್ ಪೂರ್ಣಿಮಾ, ತಳಿರು ತೋರಣ ಎಲ್ಲ ತುಂಬಾ ಜೋರಾಗಿದೆ. ವಾಹ್,

0: ಕೊಲೆ ಎಷ್ಟು ದೊಡ್ಡದಾಗಿದೆ, ಬಣ್ಣ ಬೇರೆ ತುಂಬಿಟ್ಟಿದ್ದೀರಾ, ತುಂಬಾ ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಈ ಭೀಮೇಶ್ವರ ವ್ರತ ಮಾಡೋ ಪದ್ಧತಿ ನಮ್ಗೆ ಇಲ್ವೇ ಇಲ್ಲ. ನೀವು ನನ್ನ ನಿಮ್ಮ ಮನೆ ಕರೆದಿದ್ದು ತುಂಬಾ ಸಂತೋಷ ಆಯ್ತು ಪೂರ್ಣಿಮಾ.
1: ಅದ್ಕೇನಂತೆ ರಾಜಿ, ಈ ಹಬ್ಬದ ಪೂಜಾ ವಿಧಾನಗಳು ತಿಳಿದುಕೊಳ್ಳಿ ಅಂತಾನೆ ನಿನಗೆ ನಾನು ಕರೆದಿದ್ದು. ಒಳಗಡೆ ಬಾ. ಗೀತಾ, ಪ್ರತಿಭಾ, ಮಹೇಶ್ವರಿ, ವಿನೋದಕ ಬೇರೆಯವರೆಲ್ಲ ಇದ್ದಾರೆ, ಪೂಜೆಗೆ ಅಣಿ ಮಾಡ್ಕೋತಾ ಇದ್ದಾರೆ, ನೀನು ಸೇರ್ಕೊಳ್ಳುವಂತೆ. ಗೀತಾ, ತಟ್ಟೆ ಬಟ್ಲು ಪೂಜೆ ಸಾಮಾನು ಜೋಡಿಸ್ತಿದೆಯಲ್ಲ, ರಾಜಿನೂ ಜೊತೆ ಸೇರಿಸ್ಕೊಂಬಿಡು.
2: ಬಾರಾಜಿ, ನಾನು ಮಂಟಪ ಅಲಂಕಾರ ಮಾಡ್ತಾ ಇದ್ದೀನಿ, ನೀನು ಬಿಲ್ಪತ್ರೆ ಬಿಡಿಸ್ಕೊಂಡು ತುಂಬೆ ಹೂ ಸೇರಿಸಿ ತಟ್ಟೆಗಿಟ್ಕೋ. ಬಿಲ್ಪತ್ರೆ, ತುಂಬೆ ಹೂವು ಈಶ್ವರನಿಗೆ ತುಂಬಾ ಇಷ್ಟ ಅಲ್ವಾ?
0: ಆಯ್ತು ಗೀತಾ, ಈ ಬ್ಯಾಗಲ್ಲಿರೋ ಹಣ್ಣು, ಕಾಯಿ, ಎಲೆ, ಅಡಕೆ ಎಲ್ಲ ಈ ದೊಡ್ಡ ಹರಿವಾಣಕ್ಕೆ ಜೋಡಿಸಿದ್ದೀನಿ. ಅರಿಶಿನ, ಕುಂಕುಮ, ಪೂಜೆ ಸಾಮಾನು ಎಲ್ಲ ಈ ತಟ್ಟೆಲಿ ಇಟ್ಟಿದ್ದೀನಿ ನೋಡಿ, ಸರಿಗಿದ್ಯಾ ಅಂತ.
2: ಅದ್ರ ಜೊತೆಗೆ ಗಂಧ, ಅಕ್ಷತೆ, ಚಂದನ ಅದನ್ನು ಸೇರಿಸಿ ಪೂಜೆಗಿಟ್ಕೊಂಬಿಡಿ.
3: ಪೂರ್ಣಿಮಾ, ನೈವೇದ್ಯ ತಟ್ಟೆಯಲ್ಲಿ ನಾನು ಮನೆಯಿಂದ ಚಿಗಳಿ ಉಂಡೆ ಮಾಡ್ಕೊಂಡು ತಂದಿದ್ದೆ.
1: ಓ, ಮರ್ತ್ಬಿಟ್ಟಿದ್ದೆ. ಅಡುಗೆ ಮನೆಯಲ್ಲಿ ಡಬ್ಬಿಲಿ ಕರ್ಜಿಕಾಯಿ ಬೇಯಿಸಿ ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ, ಹಾಗೆ ಒಲೆ ಮೇಲೆ ಬಿಸಿ ಸಜ್ಜಿಗೆ ಮಾಡಿಟ್ಟಿದ್ದೀನಿ. ತಗೋ ತಟ್ಟೆ, ಎಲ್ಲ ಜೋಡಿಸ್ಕೊಂಡು ಜೊತೆಗೆ ನೀನು ತಂದಿರೋ ಚಿಗಳಿನೂ ಇಟ್ಕೊಂಡು ಇದು ತಂದು ದೇವ್ರ ಮುಂದೆ ಇಟ್ಬಿಡು.
3: ಈ ತಟ್ಟೆ ತಗೊಳ್ಳಮ್ಮ?
1: ಹೌದಮ್ಮ, ತಗೋ ಇದನ್ನ, ಹಾಗೆ ಎಲ್ಲ ಜೋಡಿಸ್ಬಿಟ್ಟು ದೇವ್ರ ಮುಂದೆ ಇಟ್ಬಿಡು. ಬನ್ನಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪೂಜೆ ಶುರು ಮಾಡೋಣ. ಮೊದಲು ಗಂಗೆ ಪೂಜೆ ಮಾಡೋಣ. ನೀರು ತುಂಬಿದ ಪಂಚಪತ್ರೆಗೆ ಭಸ್ಮ, ಗಂಧ, ಅರಿಶಿನ, ಕುಂಕುಮ ಹೂ ಹಾಕಿ ಅದರ ಮೇಲೆ ಎಲ್ಲರೂ ಬಲಗೈ ಇಟ್ಟುಕೊಂಡು ಸಂಕಲ್ಪ ಮಾಡಿಕೊಳ್ಳಿ. ಆಯ್ತಾ? ಈ ಜಲವನ್ನು ಎಲ್ಲ ಪೂಜಾ ಸಾಮಗ್ರಿಗಳಿಗೆ ಪ್ರೋಕ್ಷಣೆ ಮಾಡ್ತೀನಿ. ಈಗ ವಿಘ್ನ ನಿವಾರಕನಾದ ಗಣಪತಿಯನ್ನು ಪೂಜೆ ಮಾಡೋಣ. ವಿನೋದಕ್ಕ, ನೀವೆಲ್ಲರೂ ಗಣಪತಿ ಹಾಡನ್ನು ಹಾಡಿ.
4: ಮಾ

0: ಪೂರ್ಣಿಮ, ನೀನು ಕಳಸ ಸ್ಥಾಪಿಸೋ, ಆಮೇಲೆ ನಾವೆಲ್ಲ ಪೂಜೆ ಮಾಡ್ತೀವಿ.
1: ಆಗಲಿ ಗೀತಾ, ಗಣಪತಿಗೆ ಮೊದಲು ನೈವೇದ್ಯ ತೋರಿಸಿ ಕಳಸ ಸ್ಥಾಪನೆ ಮಾಡ್ತೀನಿ. ಎಲ್ಲರೂ ಇಲ್ಲೇ ದೇವ್ರ ಮುಂದೆ ಕುಳಿತುಕೊಳ್ಳಿ. ಪೀಠವನ್ನು ಇಟ್ಟು ಗಣಪತಿ ಪೂಜೆ ಆಗಿದೆ. ಈಗ ಪೀಠದ ಮಧ್ಯಭಾಗದಲ್ಲಿ ಕಳಸ ಸ್ಥಾಪನೆ ಮಾಡ್ತೀನಿ. ಒಂದು ಬೆಳ್ಳಿ ಕಳಸ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ತಾಮ್ರದ ಕಳಸಕ್ಕೂ ಪೂಜೆ ಮಾಡ್ಬೋದು. ನೋಡಿ, ಈಗ ಪೀಠದ ಮೇಲೆ ದೊಡ್ಡ ಹರಿವಾಣ, ಅದರ ಮೇಲೆ ಕುಡಿ ಬಾಳೆದೆಲೆ ಹಾಸಿ ಅದಕ್ಕೆ ಅಕ್ಕಿಯನ್ನು ಹಾಕಿ ಕಳಸವನ್ನು ಇಡ್ತೀನಿ. ಈಗ ಸುಧಾ, ನೀನು ಒಂದು ನಾಣ್ಯ ಕೊಡು, ಏಕೆಂದರೆ ಕಳಸದ ನೀರಿಗೆ ಹಾಕಬೇಕಾಗುತ್ತೆ. ಹಾಗೆ ಐದು ವಿಳೆದೆಲೆನೂ ಕೊಡು. ಗೀತಾ, ನೀನು ತೆಂಗಿನಕಾಯಿಗೆ ಅರಿಶಿನ ಹಚ್ಚಿಕೊಡು. ಈಗ ಕಳಸಕ್ಕೆ ವಿಳೆದೆಲೆ ಧರಿಸಿ ತೆಂಗಿನಕಾಯಿನ ಇಡ್ತೀನಿ. ಈಗ ಇದಕ್ಕೆ ಭಸ್ಮ, ಗಂಧ, ಅಕ್ಷತೆ, ಅರಿಶಿನ ಕುಂಕುಮ ಇಡ್ತೀನಿ. ಲಲಿತಾ, ಅಲ್ಲಿ ಕಟ್ಟಿರೋ ಹೂಹಾರ ಕೊಡಮ್ಮ, ಜೊತೆಗೆ ಬಿಲ್ಪತ್ರೆ, ತುಂಬೆ ಹೂನು ಕೊಡು. ರಾಜಿ, ಅಲ್ಲಿ ಅಳ್ಬತ್ತಿ ಮತ್ತೆ ಗೆಜ್ಜೆ ವಸ್ತ್ರ ಇಟ್ಟಿದ್ದೀನಿ, ಅದಕ್ಕೆ ಅರಿಶಿನ ಚಂದನ ಹಚ್ಕೊಡಮ್ಮ. ಈಗ ಇದನ್ನು ಸಹ ಧರಿಸ್ತೀನಿ. ಈಗ ಎಲ್ಲರೂ ಮುಂದೆ ಬಂದು ಕೈಗೆ ಹೂ ಅಕ್ಷತೆ ತೆಗೆದುಕೊಂಡು ಮನದಲ್ಲಿ ದೇವರನ್ನ ಧ್ಯಾನಿಸಿಕೊಳ್ಳಿ. ಈಗ ಕಳಸ ಸ್ಥಾಪನೆ ಮಾಡಿಯಾಗಿದೆ. ಈಗ ಉಮಾಮಹೇಶ್ವರರನ್ನು ಆಹ್ವಾನಿಸಿ ಜ್ಯೋತಿರ್ಮಯನಾದ ಭೀಮೇಶ್ವರರನ್ನು ಒಟ್ಟಿಗೆ ಪೂಜೆ ಮಾಡೋಣ.
2: ಉಮಾಮಹೇಶ್ವರನ ಆಹ್ವಾನ ಮಾಡಿದ್ರಿ ಅಲ್ವಾ, ಈಗ ಆ ಶಿವನ ಮೇಲೆ ಒಂದು ಹಾಡು ಹೇಳೋಣವಾ?

ಆಸನದಲ್ಲಿ ಕುಳಿತಿಹನು ಬೃಹದಾಕಾರದ ಶಿವನು ಪದ್ಮಾಸನದಲ್ಲಿ ಕುಳಿತಿಹನು ಮೂಲ ಮೃಡನ ಜೊತೆಯಲ್ಲಿ ಮತ್ತೆ ಉದಯಿಸಿಹನು ಮೂಲ ಮೃಡನ ಜೊತೆಯಲ್ಲಿ ಮತ್ತೆ ಉದಯಿಸಿ

0: ಪದ್ಮಾಸನದಲ್ಲಿ ಕುಳಿತಿಹನು ಬೃಹದಾಕಾರದ ಶಿವನು ಪದ್ಮಾಸನದಲ್ಲಿ ಕುಳಿತಿಹನು ಪದ್ಮಾಸನದಲ್ಲಿ ಕುಳಿತಿಹನು ಪದ್ಮಾಸನದಲ್ಲಿ ಕುಳಿತಿಹನು.
1: ಈಗ ಭೀಮೇಶ್ವರರನ್ನು ಒಟ್ಟಿಗೆ ಪೂಜೆ ಮಾಡ್ತಾ ದ್ವಾರ ಪೂಜೆ ಮಾಡೋಣ.
2: ದ್ವಾರ ಅಂದ್ರೇನು ಪೂರ್ಣಿಮಾ?
1: ದ್ವಾರ ಅಂದರೆ ಆಸನದ ನಾಲ್ಕು ದಿಕ್ಕುಗಳು. ಆ ದಿಕ್ಕುಗಳಿಗೆ ಪೂಜೆ ಮಾಡೋಣ.
3: ಪೂರ್ಣಿಮಾ, ಹಾಗಾದ್ರೆ ಜೋಡಿ ದೀಪ ಎಲ್ಲಪ್ಪ ಇಡ್ತೀರಾ?
1: ಹಾ ರಾಧಾ, ಈ ದೀಪಗಳನ್ನು ಕಳಸದ ಮುಂದೆ ಇಟ್ಟಿದ್ದೀನಿ. ಹಾಗೆ 9 ಗಂಟಿರುವ ಅರಿಶಿನ ದಾರಕ್ಕೆ ಒಂದು ಅರಿಶಿನದ ಕೊಂಬು ಮಧ್ಯಕ್ಕೆ ಕಟ್ಟಿ ಈ ದಾರನ ಎರಡು ದೀಪಕ್ಕೆ ಸೇರಿಸಿ ಕಟ್ಟಿದ್ದೀನಿ. ಈಗ ಎರಡೂ ದೀಪಕ್ಕೂ ಎಲ್ಲರೂ ಭಸ್ಮ ಗಂಧಾಕ್ಷತೆ ಅರಿಶಿನ ಕುಂಕುಮ ಹಾಕಿ ನಮಸ್ಕರಿಸಿಕೊಳ್ಳಿ. ಈಗ ನಾಮ ಪೂಜಾ, ಎಲ್ಲರೂ ಹೂವು ಅಕ್ಷತೆ ಹಾಕಿ ದೇವ್ರ ಮುಂದೆ ಇಡಿ.
2: ಇಲ್ಲಿ 9 ಗಂಟಾಕಿರೋ ಎಳೆ ಇದೆಯಲ್ಲ, ಎಲ್ಲಿಡೋದು ಇದನ್ನ?
1: ರಾಜಿ, ಆ ಎಳೆಗಳಿಗೆ ಮಧ್ಯದಲ್ಲಿ ಒಂದು ಹೂ ಕಟ್ಟು, ಅದನ್ನು ತಂದು ದೇವರ ಬಲಭಾಗದಲ್ಲಿ ಇಡು. ಇದಕ್ಕೆ ಎಲ್ಲರೂ ಪೂಜೆ ಮಾಡಿ ಒಂದೊಂದು ಗಂಟೆಗೂ ಸಹ ಒಂದೊಂದು ಮಂತ್ರ ಇದೆ, ಅದನ್ನ ಮಂತ್ರಗಳನ್ನ ಹೇಳ್ತಾ ಹೋಗ್ತೀನಿ. ಗಂಟೆಗಳಿಗೆ ಹೂ ಅಕ್ಷತೆ ಹಾಕಿ. ಓಂ ಭವಾಯ ನಮಃ, ಓಂ ಶಿವಾಯ ನಮಃ, ಓಂ ರುದ್ರಾಯ ನಮಃ, ಓಂ ಪಶುಪತಿಯೇ ನಮಃ, ಓಂ ಉಗ್ರಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಭೀಮಾಯ ನಮಃ, ಓಂ ಈಶ್ವರಾಯ ನಮಃ, ಓಂ ಉಮಾ ಮಹೇಶ್ವರಾಯ ನಮಃ. ಈ ದಾರಕ್ಕೆ ಹೂ ಅಕ್ಷತೆ ಹಾಕಿ ನಮಸ್ಕರಿಸ್ಕೊಳ್ಳಿ. ಈಗ ಒಂದು ದೇವ್ರ ಹಾಡು ಹೇಳ್ಬೋದಲ್ವಾ?

0: ಪೂರ್ಣಿಮ, ಕಳ್ಸಕ್ಕೆ ಏನು ಒಡವೆ ಹಾಕಲ್ವಾ?
1: ಇಲ್ಲ ಮಹೇಶ್ವರಿ, ಶಿವ ಭಕ್ತಿ ಪ್ರಿಯ ಅಲ್ವಾ, ಅವನಿಗೆ ಭಸ್ಮ ಗಂಧ ಇಷ್ಟಿದ್ರೆ ಸಾಕು. ಅವನಿಗೆ ಬಿಲ್ಪತ್ರೆ ತುಂಬೆ ಹೂ ಇದೇ ಅವನಿಗೆ ಆಭರಣ.
0: ಪೂರ್ಣಿಮಕ್ಕ, ಇನ್ನೇನು ನೈವೇದ್ಯ ಮಾಡಿ ಕೆಂಪಾರ್ತಿ ಮಾಡೋಣ.
1: ಇಲ್ಲ ಇರು ಶಾರದ, ಕಳಸ ಮತ್ತು ದೀಪಕ್ಕೆ ನೈವೇದ್ಯ ತೋರಿಸಿ ಗಂಧದ ಕಡ್ಡಿ ಕರ್ಪೂರ ಬೆಳಗೋಣ. ನಂತರ ಅಷ್ಟೋತ್ತರ ಹೇಳಿ ಹೂ ಹಾಕೋಣ.
2: ಎಳೆ ಕಟ್ಟಿದೀವಲ್ಲ, ಅದನ್ನು ಕೈಗೆ ಯಾವ ಕಟ್ಕೋಬೇಕು?
1: ಈಗ ಪೂಜಾ ವಿಧಾನಗಳು ಒಂದು ಹಂತಕ್ಕೆ ಬಂದಿದೆ. ನಮ್ಮ ಮನೆಯವ್ರನ್ನ ಕರೆದು ದೇವ್ರ ಮುಂದೆ ಕೂರಿಸಿ ಅವ್ರ ಕೈಗೆ ತಾಂಬೂಲ ಕೊಟ್ಟು ಅವರ ಕೈಯಲ್ಲಿ ಕಟ್ಟಿಸ್ಕೊಡ್ತೀನಿ. ಹಾಗೆ ಅವ್ರ ಪಾದ ಪೂಜೆನೂ ಮಾಡಿ ಆಶೀರ್ವಾದ ಮಾಡಿಸ್ಕೊತೀನಿ.
2: ಹಾಗಾದ್ರೆ ನಾವೆಲ್ಲ ಏನ್ ಮಾಡೋದು?
3: ಪದ್ಧತಿ ಇರೋರು ಒಂದೊಂದು ಎಳೆನ ಮನೆಗೆ ತಗೊಂಡು ಹೋಗಪ್ಪ, ನಿಮ್ಮ ಮನೆಯವರ ಪಾದ ಪೂಜೆ ಮಾಡಿ ಅವ್ರ ಕೈಲಿ ಕಟ್ಟಿಸ್ಕೊಳ್ಳಿ. ಪದ್ಧತಿ ಇಲ್ಲದೆ ಇರೋರು ಪೂರ್ಣಿಮಾ ಅವರ ಕೈಲಿ ಕಟ್ಟಿಸ್ಕೊಳ್ಳಿಯಪ್ಪ.
2: ಪೂರ್ಣಿಮಾ ದಾರ ಕಟ್ಟೋವರೆಗೂ ನಾವೆಲ್ಲ ಕೂತ್ಕೊಂಡು ಒಂದು ಶಿವನ ಹಾಡು ಹೇಳೋಣ.
3: ಆಯ್ತಪ್ಪ.

0: ಈ ವ್ರತನ ಮದುವೆ ಆಗಿರೋರು ಮಾತ್ರ ಮಾಡಬೇಕಾ, ಬೇರೆ ಯಾರು ಮಾಡಂಗಿಲ್ವಾ?
1: ಹಾಗೇನಿಲ್ಲ ರಾಜೇಶ್ವರಿ, ಮದುವೆ ಆಗದೆ ಇರೋ ಎಲ್ಲ ಹೆಣ್ಮಕ್ಳು ಭೀಮನಂತ ಗಂಡ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ ಈ ವ್ರತ ಮಾಡ್ತಾರೆ.
0: ಭೀಮ ಅಂದ್ರೆ ಮಹಾಭಾರತದ ಭೀಮನ?
1: ಅಲ್ಲ ಅಲ್ಲ, ಈ ಭೀಮ

0: ಅಂದ್ರೆ ಸಾಕ್ಷಾತ್ ಪರಮೇಶ್ವರ, ಭೀಮ ಅಂದ್ರೆ ದೈಹಿಕವಾಗಿ ದೃಢಕಾಯನಾಗಿರೋನು, ಆದರೆ ಮನಸ್ಸು ಮಾತ್ರ ಬೆಣ್ಣೆ ಥರ ಮೃದುವಾಗಿರೋನು ಅಂತ. ನಮ್ಮ ಶಿವ ಹಾಗೆ ಅಲ್ವಾ, ಏನು ಕೇಳಿದ್ರು ತಥಾಸ್ತು ಅಂದ್ಬಿಡ್ತಾನೆ.
1: ಹಾಗಾದ್ರೆ ಈ ಪೂಜೆನ ಎಷ್ಟು ವರ್ಷ ಮಾಡಬೇಕು?
0: ಲಲಿತಾ, ಈ ಪೂಜೆ ಮದುವೆ ಆದ್ಮೇಲಿಂದ ಲೆಕ್ಕ ಬರುತ್ತೆ. 5 ವರ್ಷ, 9 ವರ್ಷ ಅಥವಾ 16 ವರ್ಷ ಈ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ತಾರೆ, ಉದ್ಯಾಪನೆ ಮಾಡ್ತಾರೆ. ಉದ್ಯಾಪನೆ ದಿನ ಪೂಜೆ ಮಾಡಿ ಮುತ್ತೈದೆಯರನ್ನು ಕರೆದು ಭೋಜನ ಮಾಡಿಸಿ ತಾಂಬೂಲ ಬಾಗಿಣ ಕೊಡ್ತಾರೆ. ಇಲ್ಲಿ ತಾಯಿ ಬಾಗಿಣ ತುಂಬ ಮುಖ್ಯ. ತಾಯಿ ಕೊಡೋ ಬಾಗಿಣದಲ್ಲಿ ಒಂದು ಜೊತೆ ದೀಪದ ಕಂಬ ಇಟ್ಟು ಕೊಡ್ತಾರೆ.
2: ಈ ಜೋಡಿ ದೀಪ ಎಷ್ಟೊತ್ತೂರಿಬೇಕು
3: ಶ್ರೀಧರಿ? ಈ ಜೋಡಿ ದೀಪಗಳು ರಾತ್ರಿಯೆಲ್ಲ ನಂದಿ ಹೋಗದಂತೆ ಮಾರನೆಯ ದಿವಸ ಸಹ ಬೆಳಗ್ಗೆವರೆಗೂ ಉರಿಯುತ್ತಲೇ ಇರುವಂತೆ ನೋಡಿಕೊಳ್ಳಬೇಕು. ಹಾ ಪ್ರತಿಭಾ, ಈ ಪೂಜೆಗೆ ಬೇರೆ ಹೆಸರು ಇದೆಯಾ?
0: ಇದೇ ರಾಧಕ್ಕ. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತಾರೆ, ಹಾಗೆ ಜ್ಯೋತಿಸ್ತಂಭ ವ್ರತ ಅಂತಾನೂ ಹೇಳ್ತಾರೆ.
4: ಪ್ರತಿಭಾ, ಈ ಪೂಜೆಗೇನಾದ್ರೂ ಕತೆ ಇದೆಯಾ?
5: ಹೌದು, ಪ್ರತಿಭಾ ಹೇಳ್ತಾಳೆ. ನೀವೆಲ್ಲ ಸಾವಧಾನವಾಗಿ ಕೂತ್ಕೊಂಡ್ಬಿಡಿ. ಈಗ ಪ್ರತಿಭಾ ಕತೆ ಹೇಳಿದ್ಮೇಲೆ ನಾವೆಲ್ಲ ಎಲ್ಲರೂ ಸೇರಿ ಕೆಂಪಿನಾರ್ತಿ ಬೆಳಗೋಣ.
0: ಹಿಂದೆ ಸೌರಾಷ್ಟ್ರ ಅಂದ್ರೆ ಈಗಿನ ಗುಜರಾತ್ನ ಒಂದು ಭಾಗ, ಅಲ್ಲಿ ವಜ್ರಬಾಹು ಅನ್ನೋ ಒಬ್ಬ ಒಳ್ಳೆ ರಾಜ ಇದ್ನಂತೆ. ಧರ್ಮಿಷ್ಠ, ನ್ಯಾಯವಂತ, ದಕ್ಷ. ಅವನಿಗೆ ಜಯಶೇಖರ ಅನ್ನೋ ಒಬ್ಬ ಸುಂದರವಾದ ಮಗ ಇದ್ನಂತೆ. ಅವನು ಸುಂದರ ಅಷ್ಟೇ ಅಲ್ಲ, ವಿದ್ಯಾವಂತ ಕೂಡ. ಜನರಿಗೆ ಅವನ್ನ ಕಂಡ್ರೆ ತುಂಬಾ ಪ್ರೀತಿ. ರಾಜಾರಾಣಿ ಅವನಿಗೆ ಮದುವೆ ಮಾಡೋಣ ಅನ್ಕೊಂಡು ಹೆಣ್ಣು ಹುಡ್ಕೋಕ್ ಶುರು ಮಾಡ್ತಾರೆ. ರಾಜಂಗೆ ಎಷ್ಟು ಆತರ ಆಗ್ಬಿಡುತ್ತೆ ಅಂದ್ರೆ ಹೆಣ್ಣು ಹುಡುಕ್ತಾ ಹುಡುಕ್ತಾ ಜೊತೆಲೆ ಮದ್ವೆ ಸಿದ್ಧತೆನೂ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾನೆ. ಒಡವೆ, ವಸ್ತ್ರ ಎಲ್ಲ ಸಿದ್ಧ ಮಾಡಿಸ್ತಿರ್ತಾನೆ. ಇನ್ನು ಹೆಣ್ಣು ಸಿಕ್ಕಿಲ್ಲ. ದುರ್ವಿಧಿ ನೋಡಿ ಪಾಪ ರಾಜಕುಮಾರ ಜಯಶೇಖರ ಸತ್ತೇ ಹೋಗ್ತಾನೆ. ರಾಜಾರಾಣಿ ಕಂಗಾಲಾಗ್ಬಿಡ್ತಾರೆ. ಪುತ್ರ ಶೋಕಂ ನಿರಂತರಂ. ಏನ್ ಮಾಡ್ತಾರೆ, ಈ ಶವಕ್ಕೆ ಮದ್ವೆ ಮಾಡಿ ತೃಪ್ತರಾಗೋಣ ಅಂತ ನಿರ್ಧಾರ ಮಾಡಿ ಇಡೀ ರಾಜ್ಯಕ್ಕೆ ಈ ಮೃತ ರಾಜಕುಮಾರನಿಗೆ ಯಾರು ಹೆಣ್ಣು ಕೊಡ್ತಾರೋ ಅವರಿಗೆ ಮಹಾರಾಜರು ಲಕ್ಷ ವರಾಹ ಕೊಡ್ತಾರೆ ಅಂತ ಡಂಗುರ ಹೊಡಿಸ್ತಾನೆ. ಶವಕ್ಕೆ ಯಾರು ಹೆಣ್ಣು ಕೊಡ್ತಾರೆ? ಕಷ್ಟನೋ ನಷ್ಟನೋ, ಮಗಳು ಅಳಿಯ ಜೊತೆಯಾಗಿ ಸಂಸಾರ ಮಾಡಲಿ ಅಂತ ತಾನೇ ಮದ್ವೆ ಮಾಡ್ತಾರೆ, ಯಾರು ಹೆಣ್ಣು ಕೊಡಲ್ಲ. ಅಲ್ಲೊಬ್ಬ ಮಾಧವ ಶರ್ಮ ಅಂತ ಮಹಾಪಂಡಿತ ಬಡ ಬ್ರಾಹ್ಮಣ ಈ ಡಂಗುರ ಕೇಳಿಸ್ಕೋತಾನೆ. ಅವನಿಗೋ ಮನೆ ತುಂಬ ಮಕ್ಕಳು, 5 ಜನ ಹೆಣ್ಮಕ್ಳು, 9 ಜನ ಗಂಡು ಮಕ್ಕಳು. ಒಂದು ಹೊತ್ತೂ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗದೇ ಇರೋಷ್ಟು ಕಾರ್ಪಣ್ಯ. ಮನೆಗೆ ಓಡ್ ಹೋಗ್ತಾನೆ. ಅವನ ಹೆಂಡತಿ ಸುಶೀಲೆ ಅಂತ ಕರೀತಾನೆ. ಡಂಗುರದ ವಿಷಯ ಹೇಳಿ ನಮ್ಮ ದೊಡ್ಡ ಮಗಳು ಚಾರುಮತಿನ ಕೊಟ್ಬಿಡೋಣ ಅಂತಾನೆ. ಸುಶೀಲೆ ಗಾಬರಿ ಆಗ್ಬಿಡ್ತಾಳೆ. ಯಾವ ತಾಯಿ ತಾನೇ ಒಪ್ತಾಳೆ? ಇವಳು ಒಪ್ಪಲ್ಲ, ಮಾಧವ್ ಶರ್ಮ ಬಿಡಬೇಕಲ್ಲ. ಪಟ್ಟ ಹಿಡಿದು ಹಠ ಮಾಡಿ ಒಪ್ಪಿಸ್ತಾನೆ. ಆ ಗಂಡ ಹೆಂಡತಿ ಇಬ್ರು ಚಾರುಮತಿನ ಕರ್ಕೊಂಡು ಅರಮನೆಗೆ ಹೋಗ್ತಾರೆ. ರಾಜನಿಗೆ ವಿಷಯ ಮುಟ್ಟಿಸ್ತಾರೆ. ಪಾಪ ಆ ಬಡಪಾಯಿ ಮದುವೆನ ಶವದ ಜೊತೆ ಮಾಡೇ ಬಿಡ್ತಾರೆ. ಆಮೇಲೇನು, ಸಂಸಾರ ಎಲ್ಲಿದೆ? ಶವ ಸಂಸ್ಕಾರ ಅಷ್ಟೇ. ಊರಾಚೆ ಭಾಗೀರಥಿ ನದಿ ತೀರದಲ್ಲಿ ಸಂಸ್ಕಾರಕ್ಕೆ ಅಣಿ ಮಾಡ್ತಿರ್ತಾರೆ. ರಾಜಾರಾಣಿ ಇಬ್ರು ನಾವ್ ಅರಮನೆಲೇ ಇರ್ತೀವಿ, ಅಲ್ಲಿಗೆ ನಾವು ಬರಲ್ಲ, ಅದನ್ನೆಲ್ಲ ನಾವು ನೋಡಕ್ಕಾಗಲ್ಲ ಅಂದ್ಬಿಡ್ತಾರೆ. ಸರಿ, ಅಲ್ಲಿದ್ದವರೆಲ್ಲ ಶವ ತಗೊಂಡು ಹೋಗಿ ಚಾರುಮತಿಗೆ ನೀನೇ ಕೊಳ್ಳಿ ಇಡಮ್ಮ ಅಂದ್ಬಿಡ್ತಾರೆ. ಆ ಮಹಾಶಿವಭಕ್ತೆ ಏನ್ ಮಾಡ್ತಾಳೆ ಪಾಪ, ಕೈಯಲ್ಲಿ ಕೊಳ್ಳಿ ಹಿಡ್ಕೊಂಡು ಶಿವಸ್ಮರಣೆ ಮಾಡ್ತಾಳೆ. ಭೀಮೇಶ್ವರ, ಮೃತ್ಯುಂಜಯ, ಭಕ್ತವತ್ಸಲ, ಉಮಾಮಹೇಶ್ವರ, ನನಗೆ ನೀನೇ ದಿಕ್ಕು. ಅಸತ್ಯವಾನ, ಮಾರ್ಕಂಡೇಯ, ಚ್ಯವನ ಋಷಿ, ಶ್ವೇತವಾಹನ ಎಲ್ಲಾರ್ಗೂ ಪೂರ್ಣಾಯಿಸ್ಕೊಟ್ಟೆ. ರತಿದೇವಿ, ಸ್ವಾಹಸ್ವದೆ, ಸಾವಿತ್ರಿ ಎಲ್ಲಾರ್ಗೂ ಮುತ್ತೈದೆ ಭಾಗ್ಯ ಕೊಟ್ಟೆ. ನಾನೇನು ತಪ್ಪು ಮಾಡಿದ್ದೆ? ನನ್ನ ಇಂಥ ಕಡುಕಷ್ಟಕ್ಕೆ ಬಿಟ್ಬಿಟ್ಟಿಯಲ್ಲ, ನೀನೇ ಗತಿ ಕಾಪಾಡಪ್ಪ ಅಂತ ಇನ್ನೇನು ಕೊಳ್ಳಿ ಇಡಬೇಕು. ಸಿಡಿಲು, ಗುಡುಗು, ಮಿಂಚು ಸಹಿತ ಅಬ್ಬರದ ಮಳೆ ಶುರು ಆಗ್ಬಿಡುತ್ತೆ. ಮಳೆ ನೀರು ಸ್ಮಶಾನದೆಲ್ಲ ತುಂಬ್ಕೊಳಕ್ ಶುರು ಆಗ್ಬಿಡುತ್ತೆ. ಅಲ್ಲಿದ್ದವರೆಲ್ಲ ಶವಾನು ಚಾರುಮತಿನೂ ಬಿಟ್ಟು ಓಡ್ ಹೋಗ್ಬಿಡ್ತಾರೆ. ಚೀತೆನೂ ಆರು ಹೋಗುತ್ತೆ. ಅಮಾವಾಸ್ಯೆ ಕತ್ಲು, ಏನೂ ಕಾಣಿಸ್ತಿಲ್ಲ. ದೂರದಲ್ಲಿ ಗೂಬೆ, ಜೀರುಂಡೆ, ನಾಯಿ, ನರಿ ಕೂಗ್ತಿರ್ತವೆ. ಇವಳು ಹೆದರ್ಕೊಂಡು ಕಣ್ಣು ಮುಚ್ಕೊಂಡು ಶಿವನೇ ಗತಿ ಅಂತ ಶಿವ ಧ್ಯಾನ ಮಾಡ್ತಾ ಕೂತ್ಬಿಡ್ತಾಳೆ. ಆ ಭೀಮೇಶ್ವರನಿಗೆ ಇವಳು ಧ್ಯಾನ ಕೇಳಿಸಿ ಪಾರ್ವತಿ ಸಹಿತನಾಗಿ ನಂದಿ ವಾಹನನಾಗಿ ಬಂದು ದರ್ಶನ ಕೊಡ್ತಾನೆ. ನನ್ನ ಯಾಕೆ ಕರೆದಿಯಮ್ಮ, ಏನ್ ಬೇಕು ಅಂತ ಕೇಳ್ತಾನೆ. ಚಾರುಮತಿ ಶಿವನ್ ಪಾದದ ಮೇಲೆ ತಲೆ ಇಟ್ಟು, ಅಪ್ಪ ತಂದೆಯೇ, ನನಗೆ ಸೌಭಾಗ್ಯ ಕೊಡು, ಸೌಮಾಂಗಲ್ಯ ಕೊಡು, ಸಮೃದ್ಧಿ ಕೊಡು, ಇನ್ನೇನೂ ಬೇಡಪ್ಪ ಅಂತ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಆಗ ಶಿವ ಜ್ಯೋತಿರ್ಭೀಮೇಶ್ವರ ವ್ರತನ ಸಾಂಗವಾಗಿ ತಿಳಿಸಿ

0: ಇದನ್ನ ಮಾಡು ಮಗಳೇ, ನಿನ್ನ ಕೋರಿಕೆ ಈಡೇರುತ್ತೆ ಅಂತ ಅದೃಶ್ಯನಾಗ್ತಾನೆ. ಆ ಸ್ಮಶಾನದಲ್ಲಿ ಏನ್ ಪೂಜಾ ಸಾಮಗ್ರಿ ಸಿಗುತ್ತೆ? ಆದ್ರೆ ಚಾರುಮತಿ ಜಾಣೆ, ಸೋಲಲ್ಲ, ಅಲ್ಲೇ ಮಣ್ಣನ್ನ ಕಲ್ಸಿ ಎರಡ್ ದೀಪ ಮಾಡ್ತಾಳೆ. ಆಲದ ಎಲೆ ಹಾಲನ್ನ ಎಣ್ಣೆ ಥರ ತುಂಬಿ ಆಲದ ನಾರನ್ನೇ ಬತ್ತಿ ಮಾಡಿ ದೀಪ ಹಚ್ಚತಾಳೆ. ಆಲದ ಎಲೆನೆ ವಿಳೆದೆಲೆ ತರ ಇಟ್ಟು ಆಲದ ಹಣ್ಣನ್ನೇ ಅಡಕೆ ಮಾಡಿ ಅಲ್ಲೇ ಇದ್ದಿದ್ದ ಗರ್ಕೆ ಎಲೆ ಹೂಗಳಿಂದ ದೀಪ ಅಲಂಕರಿಸಿ ಮನಸ್ಸಲ್ಲೇ ಧೂಪ ದೀಪ ನೈವೇದ್ಯ ಮಂಗಳಾರತಿ ದಕ್ಷಿಣೆ ಎಲ್ಲ ನೆನೆಸ್ಕೊಂಡು ಪೂಜೆ ಮಾಡಕ್ ಶುರು ಮಾಡ್ತಾಳೆ. ಪೂಜೆ ಮುಗಿಯೋದ್ರೊಳಗಾಗಿ ಜಯಶೇಖರ ಕಣ್ಣು ಬಿಡ್ತಾನೆ, ನೋಡ್ತಾನೆ ಚಿತೆ ಮೇಲಿದ್ದಾನೆ, ಇಳಿದ್ ಬರ್ತಾನೆ. ಇಲ್ಲಿ ನೋಡಿದ್ರೆ ಮದುವೆ ಹೆಣ್ಣಿನ ಅಲಂಕಾರದ ಹುಡುಗಿ ಪೂಜೆ ಮಾಡ್ತಾ ಕೂತಿದ್ದಾಳೆ. ಮೆಲ್ಲೆ ಅವಳನ್ ಕೂಗ್ತಾನೆ, ಅವಳು ಕಣ್ ಬಿಟ್ರೆ ಗಂಡ ಜೀವಂತವಾಗಿ ಎದುರು ನಿಂತಿದ್ದಾನೆ. ಸಂತೋಷ ಆಗ್ಬಿಡುತ್ತೆ. ಗಂಡಂಗೆ ಎಲ್ಲ ವಿಷಯನೂ ಹೇಳ್ತಾಳೆ. ಅಷ್ಟರಲ್ಲಿ ಬೆಳಗೂ ಆಗುತ್ತೆ. ಇಬ್ರು ಅರಮನೆಗೆ ಹೋಗ್ತಾರೆ. ರಾಜಾರಾಣಿಗೆ ಹೇಗ ಆಗ್ಬೇಡ, ಸೊಸೆ ಕಾಲ್ಗುಣ ಕೊಂಡಾಡ್ತಾ ರಾಜ್ಯದಲ್ಲೆಲ್ಲ ಹಬ್ಬ ಘೋಷಿಸ್ಬಿಡ್ತಾರೆ. ಈ ಕಥೆನ ಓದಿದ್ರು ಕೇಳಿದ್ರು ಸಕಲ ಸೌಭಾಗ್ಯಗಳು ಸಿಗುತ್ತೆ ಅಂತ ಒಂದು ನಂಬಿಕೆ.
1: ಪ್ರತಿಭಾ ಕತೆ ಹೇಳಾಯ್ತಲ್ವಪ್ಪ, ಈಗ ಎಲ್ಲರೂ ಸೇರ್ಕೊಂಡು ಕೆಂಪಿನ ಆರತಿ ಮಾಡೋಣ, ಹಾಗೆ ಆರತಿ ಹಾಡನ್ನ ಹೇಳೋಣ.
2: ಜ್ಯೋತಿ

0: ಈಗ ತುಪ್ತಾರತಿ ಬೆಳಗಿದ್ವಿ, ಕೆಂಪಿನಾರತಿನೂ ಬೆಳಗಿದ್ವಿ, ಹಾಡು ಹೇಳಿದ್ವಿ. ಎಷ್ಟು ಚೆನ್ನಾಗಾಯ್ತಲ್ವ ಪೂಜೆ?
1: ಹೌದು ಪೂರ್ಣಿಮಾ.
0: ಹಾಗೆ ನೀವೆಲ್ಲರೂ ಕೂತ್ಕೊಂಡ್ಬಿಡಿ ಸಾಲಾಗಿ, ನಾನು ಅರಿಶಿನ ಕುಂಕುಮ ಫಲ ತಾಂಬೂಲ ಕೊಡ್ತೀನಿ, ನಂತರ ಹಬ್ಬದೂಟನೂ ಬಡಿಸ್ತೀನಿ, ಎಲ್ಲರೂ ಊಟ ಮಾಡಬೇಕಪ್ಪ.
1: ಹಾಗೆ ಆಗಲಿ ಪೂರ್ಣಿಮಾ. ಇಷ್ಟು ದಿವಸ ಆಷಾಢದ ಶುಕ್ರವಾರ ಸಂಭ್ರಮ ಮುಗೀತು ಕಣಮ್ಮ. ಇನ್ಮುಂದೆ ಸಾಲು ಸಾಲಾಗಿ ಹಬ್ಬಗಳು ಬರ್ತಾ ಇದೆ. ಬರೋದು ಯಾವ್ಯಾವ ಹಬ್ಬ ಅಂದರೆ,

0: ಕೊಂಡಂಗಾಯ್ತು. ಒಳ್ಳೆ ಊಟನೂ ಆಯಿತು. ಎಲ್ಲರ ಜೊತೆ ಸೇರಿ ಹಬ್ಬ ಮಾಡಿ ತುಂಬ ಸಂತೋಷ ಆಯ್ತಪ್ಪ. ತುಂಬ ಧನ್ಯವಾದಗಳು. ನಾವೆಲ್ಲ ಹೋಗ್ಬರ್ತೀವಿ ಪೂರ್ಣಿಮಾ.
1: ನಮಗೂ ಸಂತೋಷ ಆಯ್ತಪ್ಪ ನೀವೆಲ್ಲ ಬಂದು ಪೂಜೆ ಮಾಡಿದ್ದು. ಇಲ್ಲಿಯವರೆಗೆ ಜ್ಯೋತಿರ್ಭೀಮೇಶ್ವರ ವ್ರತ ವಿಧಾನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೇವೆ. ಭಾಗವಹಿಸಿದವರು ಪೂರ್ಣಿಮಾ ನಾಗೇಂದ್ರ, ಪ್ರತಿಭಾ ಪಂಚಾಕ್ಷರಿಯ, ವಿನೋದ ಶ್ರೀಧರ್, ರಾಧಾ ಲಕ್ಷ್ಮಣರಾಜ್, ಗೀತಾ ರಾಜಶೇಖರ್, ಶ್ರೀಧರಿ ಗಂಗಾಧರ್, ಶಾರದಾ ನಾಗರಾಜ್, ಮಹೇಶ್ವರಿ ಪ್ರಕಾಶ್, ಸುಧಾ ನಿರಂಜನ್, ಲಲಿತಾ ಮಂಜುನಾಥ್, ರಾಜೇಶ್ವರಿ ಪುಟ್ಮಾದಪ್ಪ. ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ಭೀಮನ ಅಮಾವಾಸ್ಯೆ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮೈಸೂರಿನ ಜೆಪಿ ನಗರದ ವೈಷ್ಣವಿ ಭಜನಾ ಮಂಡಳಿ ಸದಸ್ಯೆಯರು.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಮಿದುಳಿನ ಆರೋಗ್ಯ ಹಾಗೂ ಡಿಜಿಟಲ್ ಜೀವನ ಶೈಲಿ ಈ ಕುರಿತು ಮಾತನಾಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಸಹನಾ. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 4:30:35. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ದ ಟ್ರೈನ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ.